ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ. ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ. ಓಟು ಪಾಡುನ ಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಳೆ.
1: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
4: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
3: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
5: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಇದು ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಪ್ರಸ್ತುತಿ ಮಂಗಳೂರಿನ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು.
1: ಹಾಯ್ ಹಲೋ ನಮಸ್ತೆ, ನಾನಿಮ್ ಪ್ರೀತಿಯ ವೈಷ್ಣವಿ ಪುತ್ತೂರು. ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೈಫ್ ಅನ್ನೋದು ಡಿಫ್ರೆಂಟ್ ಅಲ್ಲಿ ಡಿಪೆಂಡ್ ಆಗಿದೆ. ಈಗೊಂದು ನೋಡಿದ್ರೆ ನಾಳೆಯೊಂದು ನೋಡ್ತಾ ಇರ್ತೇವೆ. ಒಟ್ಟಲ್ಲಿ ವಾಸ್ತವದಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗಳೇ ಕಾಣ್ತಾ ಇದ್ದೇವೆ. ನಮ್ಮ ಮಾತು, ನಂಬಿಕೆ, ವ್ಯವಹಾರ ಇವೆಲ್ಲವೂ ಇವತ್ತು ಈಸಿ ಆಗಿರಲ್ಲ. ನಂಬಿಕೆ ಅಂತ ಹೇಳಿದಾಗ ನನ್ನ ನೆನಪಾಯ್ತು, ಇವತ್ತು ನಂಬಿಕೆ ಯಾರ ಮೇಲೆ ಇಡೋದು ಎನ್ನುವುದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಆಗಿರುತ್ತೆ. ಯಾಕಂದ್ರೆ ಆ ಅರ್ಹತೆ ಯಾರಲ್ಲಿರುತ್ತೆ, ಅನರ್ಹರು ಹೆಂಗಿರ್ತಾರೆ ಎನ್ನುವುದೇ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಸಾನ್ವಿ ಏನ್ ಹೇಳ್ತಾಳೆ ಕೇಳೋಣ.
2: ಹಾಯ್, ನಾನು ನಿಮ್ಮ ಪ್ರೀತಿಯ ಸಾನ್ವಿ ಎಸ್ ಪುತ್ತೂರು. ನಮ್ಮ ಜೀವನದಲ್ಲಿ ಸಂಬಂಧಗಳು ತುಂಬಾ ಮುಖ್ಯ, ಅದು ರಕ್ತ ಸಂಬಂಧ ಆಗಿರ್ಲಿ, ಸ್ನೇಹಿತರೆ ಆಗಿರ್ಲಿ. ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ಗೆ ಅರ್ಥನೇ ಇರಲ್ಲ ಅಲ್ವಾ? ಎಸ್, ನಮ್ಮ ಸಂಬಂಧ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತಂದ್ರೆ ಅಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಗಟ್ಟಿಯಾಗಿದ್ರೆ ಯಾರಿಗೂ ನಮ್ಮ ಒಳ್ಳೆ ಸಂಬಂಧವನ್ನ ಹಾಳು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗಿದ್ದು ಯಾಕಂದ್ರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದಾಗ. ನಂಬಿಕೆಯನ್ನು ಗಳಿಸೋದು ತುಂಬಾ ಕಷ್ಟ, ಕಳ್ಕೊಳ್ಳೋದು ತುಂಬಾ ಸುಲಭ. ಈಗ ಒಂದು ಪೇಪರ್ ಅನ್ನ ಹರಿತೀವಿ, ಅದನ್ನ ಮತ್ತೆ ಒಂದ್ ಮಾಡಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸಬಹುದಲ್ಲ ಅಂತ ನೀವು ಕೇಳಬಹುದು. ಅಂಟಿಸಬಹುದು, ಆದ್ರೆ ಮೊದಲಿನಷ್ಟು ಆಕಾರ ಹೊಳಪು ಬರಲ್ಲ. ಮೇಲೋಟ ಕಂದಾಗಿರುತ್ತಷ್ಟೇ, ನಮ್ಮ ಸಂಬಂಧದಲ್ಲೂ ಅಷ್ಟೇ. ಕೆಲವು ಸಂಬಂಧಗಳು ಅನಿವಾರ್ಯ ಆಗಿರುತ್ತೆ, ಆದ್ರೆ ಅಲ್ಲಿ ನಂಬಿಕೆ ಗಟ್ಟಿಯಾಗಿರಲ್ಲ. ಏನೋ ಇರ್ಲೇಬೇಕಲ್ವಾ ಎನ್ನುವ ಅನಿವಾರ್ಯತೆಗೆ ನಾವಲ್ಲಿ ಇರ್ತೀವಿ, ಗಮ್ ಹಾಕಿ ಅಡ್ಡಿಸಿದ ಪೇಪರ್ ಹಾಗೆ. ಈ ಜಗತ್ತಲ್ಲಿ ಅತ್ಯಂತ ಬೆಲೆ ಕಟ್ಟಲಾಗದ ಪದವಿ ಅಥವಾ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ನಂಬಿಕೆನ ಗಳಿಸೋದು. ಯಾಕಂದ್ರೆ ನಂಬಿಕೆನ ಯಾರ ಮೇಲೂ ಬೇಗ ಇಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿದ್ದಾನೆ ಅಥವಾ ಅರ್ಹಳಾಗಿದ್ದಾಳೆ ಅಂತಿದ್ರೆ ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಅದು ದೇವರನ್ನ ಮೀರಿಸುವಷ್ಟು. ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನನ್ನ ಮಾತ್ರ ನೋಡಿರ್ತೀವಿ. ಅದು ಬಿಟ್ರೆ ಇನ್ ಕೆಲವರ ಲೈಫಲ್ಲಿ ಆ ಸ್ಥಾನದಲ್ಲಿ ಬೇರೆ ಯಾರೋ ಇರಲಬಹುದು. ಒಟ್ನಲ್ಲಿ ನಂಬಿಕೆನ ಸಂಪಾದಿಸಿ ಕೊನೆವರೆಗೂ ಉಳಿಸ್ಕೊಂಡವರೇ ಈ ಭೂಮಿಯ ಮೇಲೆ ಇರುವ ಶ್ರೇಷ್ಠ ಹಾಗೂ ಸತ್ತ ಮೇಲೂ ಬದುಕ್ತಾ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಈಗ ಆ ನಂಬಿಕೆ ಎನ್ನುವ ಅಮೂಲ್ಯ ಸಂಪತ್ತಿನ ಕೊರತೆ ಇದೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಜೀವನ ಕಳೆದೋಗುತ್ತೆ. ಇವತ್ತು ನಮ್ ಜೊತೆ ಚೆನ್ನಾಗಿದ್ದವರು ನಾಳೆ ನಮ್ಮ ಕನ್ನೋಡಿ ನೋಡದ ಹಾಗೆ ಹೋಗ್ತಾರೆ. ಇವತ್ತು ಒಂದು ಮಾತಾಡಿದವರು ನಾಳೆ ಇನ್ನೊಂದು ಮಾತಾಡ್ತಾರೆ. ಹಿಂದೆಲ್ಲ ಒಂದು ಮಾತೇ ದಾಖಲೆ ಆಗಿತ್ತು, ಆ ಮಾತನ್ನು ಉಳಿಸೋದಕ್ಕೆ ಸಾಹಸವನ್ನೇ ಮಾಡ್ತಾ ಇದ್ರು. ಆದ್ರೆ ಈಗ ಆಡಿದ ಮಾತಿಗೆ ಸಾಕ್ಷಿ ಇದೆಯಾ ಎಂದು ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗೆ ಸಾಲ ವ್ಯವಹಾರಗಳು ಹಿಂದೆ ಬರೀ ಮಾತಲ್ಲಿ ನಡೀತಾ ಇತ್ತು, ಆದ್ರೆ ಈಗ ಎಷ್ಟು ದಾಖಲೆ ಕೊಟ್ಟು ಸಾಕಾಗಲ್ಲ. ಹೀಗೆ ನಮ್ಮಲ್ಲಿ ನಂಬಿಕೆನೇ ಕುಗ್ಗಿ ಹೋಗ್ತಾ ಇದ್ರೆ ನಮ್ಮ ಸಂಬಂಧಗಳು ಕುಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ, ಯಾರು ನಮ್ಮನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಗಂತ ನಮ್ಮನ್ನ ನಂಬೋ ಹಾಗೆ ಮಾಡೋಕ್ಕೂ ಆಗಲ್ಲ. ಆದ್ರೆ ಯಾರು ನಮ್ಮನ್ನ ನಂಬ್ತಿದ್ದಾರೆ, ನಮ್ಮನ್ನ ಯಾರು ಇಷ್ಟಪಡ್ತಿದ್ದಾರೆ, ಅವರ ನಂಬಿಕೆನ ಕೊನೆವರೆಗೂ ಉಳಿಸೋ ಪ್ರಯತ್ನ ಮಾಡಲೇಬೇಕು. ನಮ್ಮನ್ನು ನಂಬಿರೋರನ್ನ ಯಾವತ್ತೂ ಕೈ ಬಿಡಬಾರ್ದು, ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಬರಲ್ಲ ಅಲ್ವಾ?
1: ವಾಸ್ತವದ ಒಂದು ಅದ್ಭುತವಾದ ಚಿತ್ರಣವನ್ನ ಸಾನ್ವಿ ಹೇಳಿದ್ಲು. ಜೀವನ ನಿಂತಿರೋದೇ ನಂಬಿಕೆಯಲ್ಲಿ, ಹಾಗಾಗಿ ನಂಬಿಕೆ ಇರ್ಲಿ, ಆದ್ರೆ ಅತಿಯಾದ ನಂಬಿಕೆ ಬೇಡ. ನಮ್ಮನ್ನ ನಾವು ಎಷ್ಟು ನಂಬ್ತೇವೋ ಎನ್ನುವುದ್ರಲ್ಲಿ ನಮ್ ಭವಿಷ್ಯ ನಿಂತಿರುತ್ತೆ. ಒಂದೊಳ್ಳೆ ವಿಷಯನ ಮಾತಾಡಿದಕ್ಕೆ ಸಾನ್ವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ನಂಬಿಕೆ ಬಗ್ಗೆ ನೋಡಿ ಆಯ್ತು. ಸಾನ್ವಿ ಅಂತೂ ಅದ್ಭುತವಾಗಿ ಮಾತಾಡಿದ್ಲು. ಈಗ ವಾಸ್ತವದಲ್ಲಿ ಹುಡುಗರಿಗೆ ಫ್ರೀಡಂ ಜಾಸ್ತಿ ಇದೆಯಾ? ಹುಡುಗಿಯರು ಕೆಲಸ ಮಾಡೋ ಹಿಂದೆ ಏನೆಲ್ಲ ರೀಸನ್ ಇರುತ್ತೆ? ಅಕ್ಕ ಪಕ್ಕ ಇರೋ ಮಂದಿದು ಹಾಗಲ್ಲ ಹೀಗೆ, ಅವ್ರು ಸರಿಲ್ಲ ಇವ್ರು ಸರಿಲ್ಲ ಅಂತ ತುಂಬ್ತಾ ಇರ್ತಾರೆ. ಏನಿದೆಲ್ಲ ಇದ್ರ ಬಗ್ಗೆ ಧ್ರುವಿ ಏನ್ ಹೇಳ್ತಾಳೆ ಕೇಳೋಣ.
2: ಹಾಯ್, ನಾ ನಿಮ್ಮ ಪ್ರೀತಿಯ ಧ್ರುವಿ. ಇವತ್ತು ಕಷ್ಟ ಎನ್ನುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಅದು ಹುಡುಗಿ ಇರ್ಲಿ ಹುಡುಗನೇ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದಿದ್ದೆ. ದುಡ್ಡಿದ್ದವನಿಗೆ ದುಡ್ಡನ್ನು ಹೇಗೆ ಇಟ್ಕೊಳ್ಳೋದು ಎನ್ನುವ ಚಿಂತೆ ಆದ್ರೆ, ದುಡ್ಡಿಲ್ದಿರೋನಿಗೆ ದುಡ್ಡನ್ನು ಹೇಗೆ ಪಡೆಯೋದು ಎನ್ನುವ ಚಿಂತೆ ಇರುತ್ತೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ಕಷ್ಟ, ಚಿಂತೆ, ಸಮಸ್ಯೆ ಇದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಏನ್ ಪ್ರಯೋಜನ ಇಲ್ಲ. ಅದರಿಂದ ಹೇಗ್ ಹೊರಗ್ ಬರೋದು ಅಂತ ಯೋಚನೆ ಮಾಡ್ಬೇಕು. ಆಗ ಒಂದು ಹೊಸ ಅಧ್ಯಾಯ ತೆರೆಯುತ್ತೆ ಅಲ್ವಾ? ಇವತ್ತು ಒಂದು ಹುಡುಗಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣಗಳು ಇರುತ್ತೆ. ಒಂದು, ಅವಳ ಮನೆಯಲ್ಲಿ ಕಷ್ಟ ಇರುತ್ತೆ, ಮನೆಯನ್ನ ಮುನ್ನಡೆಸೋ ಜವಾಬ್ದಾರಿ ಅವಳ ಹೆಗಳ ಮೇಲೆ ಇರುತ್ತೆ. ಇನ್ನೊಂದು, ನನ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದಿಸ್ತೇನೆ ಎನ್ನುವ ಸ್ವಾಭಿಮಾನನೂ ಇರುತ್ತೆ. ಏನೇ ಇರ್ಲಿ, ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಸಂಪಾದಿಸೋ ಎಲ್ಲಾ ಹೆಣ್ಮಕ್ಳು ಗ್ರೇಟ್ ಆಗಿರ್ತಾರೆ ಅಲ್ವಾ? ಇವತ್ತು ಹುಡುಗರಿಗೆ ಸ್ವಾತಂತ್ರ್ಯ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ನಿಜವಾದ ಹುಡುಗನಿಗೆ ಸ್ವಾತಂತ್ರ್ಯನೇ ಇರಲ್ಲ. ಇಲ್ಲಿ ನಿಜವಾದ ಹುಡುಗ ಅಂತ ಹೇಳಿದ್ರೆ ದುಡಿಯೋ ವ್ಯಕ್ತಿ, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರೋ ವ್ಯಕ್ತಿ. ಒಂದು ಕಂಪನಿ ಅಥವಾ ಲೋಕಲ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಅವರು ಹೇಳಿದ್ದನ್ನು ಮಾಡಿಕೊಂಡು ಬಯಸ್ಕೊಂಡು ತನ್ನ ಮನೆಯವರಿಗಾಗಿ ದುಡಿಯೋ ಎಲ್ಲಾ ಹುಡುಗರು ಫ್ರೀ ಆಗಿರೋದೇ ಇಲ್ಲ. ಇಲ್ಲಿ ಜವಾಬ್ದಾರಿ ಎನ್ನುವ ಪಂಜರದಲ್ಲಿ ಬಂದಿ ಆಗಿರ್ತಾರೆ ಅಲ್ವಾ? ಈಗ ಒಬ್ರು ಬಂದು ನಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಕೆಡ್ದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ ಬಗ್ಗೆ ಇನ್ನೊಬ್ಬರಲ್ಲಿ ಕಾದಂಬರಿನೇ ಹೇಳಿರ್ತಾರೆ. ಹೇಳಿದವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಂಡವನ ಕಿವಿ ಫಸ್ಟ್ ಕಟ್ ಮಾಡಬೇಕು ಎನ್ನುವ ಮಾತಿದೆ. ಅಂದ್ರೆ ಹೇಳಿಕೊಡುವವರು 1000 ಜನ ಇರ್ತಾರೆ, ಆದ್ರೆ ಅದನ್ನು ಕೇಳಿದ ನಾವು 1000 ಸಲ ಯೋಚನೆ ಮಾಡಬೇಕು. ಈಗ ಒಂದು ಮಗು 100 to 85 ಮಾರ್ಕ್ಸ್ ಪಡೆಯುತ್ತೆ, ಆದ್ರೆ ನಾವು ಕಳ್ಕೊಂಡ 15 ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡ್ತೇವೆ. ಹಾಗಾದ್ರೆ 85 ಮಾರ್ಕ್ಸ್ಗೆ ವ್ಯಾಲ್ಯೂ ಇಲ್ವಾ? ಇದೇ ಪಾಯಿಂಟ್ ಅನ್ನು ಲೈಫ್ಗೆ ಅಪ್ಲೈ ಮಾಡಿದ್ರೆ 100 to 80 ಜನ ನಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ಆದ್ರೆ ನಾವ್ ಯೋಚಿಸೋದು ನಮ್ಮನ್ನು ಯಾವಾಗ್ಲೂ ದೂರ್ತಾ ಕೆಡ್ದಾಗಿ ಹೇಳ್ತಾ ಇರೋ ಆ 20 ಜನರ ಬಗ್ಗೆ. ಹಾಗಾದ್ರೆ ನಮ್ಮನ್ನು ಇಷ್ಟಪಡೋ ಆ 80 ಜನರ ಪ್ರೀತಿ ಅಭಿಮಾನಕ್ಕೆ ವ್ಯಾಲ್ಯೂ ಇಲ್ವಾ? ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು. ಕೊನೆಗೊಂದ್ ಮಾತು ಹೇಳೋಕ್ ಇಷ್ಟಪಡ್ತೇನೆ. ಇವತ್ತು ಕಷ್ಟ ಅಂತ ಬಂದಾಗ ಯಾರು ಬರಲ್ಲ, ನಮ್ಗೆ ನಾವೇ ಶಕ್ತಿ ಆಗ್ಬೇಕು. ನಾಳೆ ದಿನ ನಮಗೇನಾದ್ರೂ ಕಷ್ಟ ಆದ್ರೆ ಅದ್ರ ನಷ್ಟ ನಮ್ಗೆ ಮತ್ ನಮ್ಮ ಮನೆಯವರಿಗೆ. ಹಾಗಾಗಿ ಇದ್ದಷ್ಟು ದಿನ ಖುಷಿಯಾಗಿರೋಣ, ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿರೋಣ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಮಾಲೀಕರಲ್ಲ, ಈ ಭೂಮಿಗೆ ಬಂದ ಅತಿಥಿಗಳು.
1: ಹೇಳುವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಕೇಳಿಸ್ಕೊಂಡವನ ಕಿವಿ ಕಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ದೇವರು ನಮಗೊಂದು ಮೆದುಳು ಅಂತ ಕೊಟ್ಟಿದ್ದಾನೆ, ಯೂಸ್ ಮಾಡಬೇಕು, ವೇಸ್ಟ್ ಮಾಡೋದಲ್ಲ. ಹಾಗೆ ನಾವೆಲ್ಲರೂ ಭೂಮಿ ಎನ್ನೋ ಮನೆಗೆ ಬಂದ ಅತಿಥಿಗಳಷ್ಟೇ, ಮಾಲಕರಲ್ಲ. ವಾವ್, ಒಂದು ಅದ್ಭುತವಾದ ಮಾತನ್ನು ಹೇಳಿದಕ್ಕೆ ಧ್ರುವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಸಣ್ಣ ಮಕ್ಕಳು ವಾಸ್ತವದಲ್ಲಿ ಹೇಗಿದ್ದಾರೆ, ಇವತ್ತಿನ ಮಕ್ಕಳು ಬ್ಯುಸಿ ಆಗಿರೋದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಹಿಶಾ ಹರ್ಷ ಏನ್ ಹೇಳ್ತಾಳೆ ನೋಡೋಣ.
3: ಹಾಯ್, ನಾನು ಪ್ರೀತಿಯ ಹಿಶಾ ಹರ್ಷ. ಇವತ್ತು ನನ್ನ ಹಾಗೆ ಇರೋ ಮಕ್ಕಳನ್ನು ವಿಚಾರಿಸಿದ್ರೆ ಅಲ್ಲಿ ಸಿಗೋ ಉತ್ತರ ಏನಂದ್ರೆ ಬ್ಯುಸಿ ಅಂತ. ಅರೆ, ಚಿಕ್ಕ ಮಕ್ಕಳು ಬ್ಯುಸಿನಾ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಆದ್ರೆ ವಾಸ್ತವದಲ್ಲಿ ಇದೇ ಸತ್ಯ, ಮಕ್ಕಳು ಬ್ಯುಸಿ ಶೆಡ್ಯೂಲ್ ಇರೋದಕ್ಕೆ ಇವತ್ತಿನ ವ್ಯವಸ್ಥೆಯೇ ಕಾರಣ ಆಗಿದೆ. ಒಮ್ಮೆಮ್ಮೆ ಅನ್ಸುತ್ತೆ ನಾವು ಮಕ್ಕಳ ಇಲ್ಲ ರೋಬೋಟ್ಗಳ ಅಂತ. ಇವತ್ತು ಮಕ್ಕಳು ಸರಿ ಇಲ್ಲ, ಮಕ್ಕಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ, ಯಾಕೆ ಸರಿ ಇಲ್ಲ, ಇದನ್ನೇನಾದ್ರೂ ಕೇಳಿದ್ರ? ಇಲ್ಲ. ಪಾಠ ಓದು, ಮಾರ್ಕ್ಸ್ ತೆಗಿ, ಇಷ್ಟೇ ನಮ್ಮ ಬಾಲ್ಯನ? ನಮ್ಗೇನು ಆಸೆ ಆಸಕ್ತಿ ಇದೆ ಇದ್ರ ಬಗ್ಗೆ ಯೋಚಿಸಿದ್ರ? ಆಡೋ ವಯಸ್ಸಿರೋ ನಮ್ಗೆ ಆಟ ಆಡೋಕ್ಕೂ ಟೈಮ್ ಇರಲ್ಲ. ಅಜ್ಜಿ ಮನೆಗೆ ಹೋಗಿ ನಾಲ್ಕು ದಿನ ಇದ್ಬೇಡ ಅಂತಂದ್ರೆ ಅಲ್ಲೂ ಟೈಮ್ ಇಲ್ಲ ಎನ್ನುವ ರೀಸನ್. ಹಿಂದೆಲ್ಲ ಮಕ್ಕಳು ಒಂದು ಹಬ್ಬ ಅಂತ ಬಂದಾಗ ಒಂದು ಮನೆ ಸೇರ್ಕೊಂಡು ಹಬ್ಬದ ಕಳೆನೆ ಚೇಂಜ್ ಮಾಡ್ತಾ ಇದ್ರಂತೆ. ಈಗ ಒಂದು ವಿಡಿಯೋ ರೀಲ್ಸ್ ಮಾಡಿಕೊಂಡು ಲೈಕ್ ಕಮೆಂಟ್ ನಲ್ಲಿ ತಲ್ಲೀನರಾಗಿದ್ದಾರೆ. ಆಗಿನ ಮಕ್ಕಳು ಲೈಬ್ರರಿಯಲ್ಲಿ ನ್ಯೂಸ್ ಪೇಪರ್ಗಾಗಿ ಕಿತ್ತಾಡಿದ್ದು ಇದೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಇರ್ಲಿ, ನ್ಯೂಸ್ ಪೇಪರ್ ಹೆಸರು ಯಾವುದು ಅಂತ ಆ ಕಡೆ ಕಡೆ ನೋಡೋ ಹಾಗಿದೆ. ಹಿಂದೆಲ್ಲ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ದಾರಿಲಿ ಹೋಗ್ತಾ ಇರುವಾಗ ನೆಲ್ಲಿಕಾಯಿ, ಚೂರಿಕಾಯಿ, ಕೆಪಳಕಾಯಿ, ನೆರಳೆ ಹಣ್ಣು ಹೀಗೆ ದಾರಿಯಲ್ಲಿ ಸಿಕ್ಕಿದ್ದನ್ನು ತಿಂತ ಆಟಾಡ್ತಾ ಹೋಗ್ತಾ ಇದ್ರಂತೆ. ಈಗ ಮನೆಗೆ ರಿಕ್ಷಾ, ಬಸ್ ಎಲ್ಲ ಬರುತ್ತೆ, ನಡೆಯೋ ಪ್ರಶ್ನೆ ಇರಲ್ಲ. ವಾಸ್ತವದಲ್ಲಿ ನಾವು ಈ ಬಿಡುವಿಲ್ಲದ ಟೈಮಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳು, ಸಂಸ್ಕಾರಗಳನ್ನು ಮಿಸ್ ಮಾಡ್ತಿದ್ದು ಫೀಲ್ ಒಂದು ಕಡೆಯಿಂದ ಬರ್ತಾ ಇದೆ. ಕೊನೆಗೊಂದು ಮಾತು ಹೇಳ್ತದೇನೆ, ನಾವು ಬಯಸುವುದು ಪ್ರೀತಿಯನ್ನ, ಹಾಗೆ ಸರಿಯಾದ ದಾರಿಯನ್ನ, ಒಳ್ಳೆ ವಿದ್ಯೆ ಮತ್ತು ಬುದ್ಧಿಯನ್ನ. ಇದಿಷ್ಟು ಸಿಕ್ಬಿಟ್ರೆ ನಮಗೋಸ್ಕರ ಆಸ್ತಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಾವೇ ಈ ದೇಶದ ಆಸ್ತಿಗಳಾಗ್ತವೆ.

ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಪ್ರಮುಖವಾದಂಥದ್ದು. ಯಾಕಂದ್ರೆ ಬಾಲ್ಯದಲ್ಲಿ ಸಿಕ್ಕಿದ್ದು ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತೆ. ಹಿಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದನ್ನ ಹಿಶಾ ಹರ್ಷ ತುಂಬಾನೇ ಚೆನ್ನಾಗಿ ಹೇಳಿದ್ಲು. ನಾನ್ ಹೇಳೋದಿಷ್ಟೇ, ನಾವು ಮಕ್ಕಳು ನಮ್ಮನ್ನ ಇಷ್ಟಪಡಿ, ಸರಿಯಾದ ಮಾರ್ಗದರ್ಶನವನ್ನ ನೀಡಿ ಅಂತ. ಸರಿ ಸ್ನೇಹಿತರೆ, ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಹೋಗೋ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ವಾಸ್ತವದಲ್ಲಿ ಎಲ್ಲರೂ ಬ್ಯುಸಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಎಷ್ಟೇ ಬ್ಯುಸಿ ಇದ್ರು, ನಮ್ಮನ್ನ ಇಷ್ಟಪಡೋ ಜೀವಗಳಿಗೆ ನಾವು ಟೈಮ್ ನೀಡಲೇಬೇಕು. ಫ್ರೀ ಇರಲ್ಲ, ಫ್ರೀ ಮಾಡ್ಕೊಳ್ಬೇಕಷ್ಟೇ. ಈ ಲೈಫ್ ಇರೋದೇ ಶಾರ್ಟ್. ಈ ಶಾರ್ಟ್ ಲೈಫ್ ಅಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದು ಹ್ಯಾಪಿಯಾಗಿರೋಣ. ಏನಂತೀರಾ? ಎನಿವೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್.

ನಾವೀಗ ಕೆಲವು ಜಾನಪದ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ ಆರ್ ಛಾಯಾ ಮತ್ತು ಕೆ ಯುವರಾಜ್ ಇವರ ಧ್ವನಿಯಲ್ಲಿ, ಭಾಗ್ಯದ ಬಲೆಗಾರ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
2: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಅಪ್ಪ, ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
4: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
5: ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ನ್ನು ಸಂಪರ್ಕಿಸಿ.
6: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಮಿಷನ್.
7: ಕೇಳುಗರೆಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮ.

ಜಾನಕಿ ಅವರನ್ನು ಧನಿ ದೈವ ಅಂತ ಗುರುತಿಸೋದಕ್ಕೆ ಒಂದು ಮಹತ್ವದ ಕಾರಣ ಇದೆ. ಅವರು ಬ್ರಹ್ಮಾಸ್ತ್ರ ಸಿನಿಮಾಕ್ಕಾಗಿ ಹಾಡಿದ್ದ ಈ ಹಾಡನ್ನು ಕೇಳುವಾಗ ಅವರ ದನಿಯೇ ಕನ್ನಡಮ್ಮನ ಮಡಿಲಿನ ದೈವಿಕತೆಯನ್ನು ಪ್ರತಿನಿಧಿಸುತ್ತಿರುವುದನ್ನು ಸಾಬೀತುಪಡಿಸುತ್ತೆ.

ಇದೇ ಹಾಡಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಂದನೆ ಆ ಹೆಣ್ಣಿಗೆ, ಅಭಿವಂದನೆ ಆ ಕಣ್ಣಿಗೆ ಎಂದು ಹೇಳುತ್ತಾ ವರ್ಣಿಸುವ ಸಾಲು ಕೇಳಿಬರುತ್ತದೆ. ಚರಣದ ಸಾಲುಗಳಲ್ಲಿ ಜಾನಕಿ ಅವರ ದೈವತ್ವದ ಅಸ್ಮಿತೆಯನ್ನೇ ಎಸ್ ಪಿ ಬಿ ವರ್ಣಿಸ್ತಾ ಇದ್ದಾರೆ ಅಂತ ಅನ್ನಿಸಿಬಿಡುತ್ತದೆ. ಈ ಸಾಲುಗಳು ಜಾನಕಿ ಗಾಯನ ಪ್ರತಿಭೆಯ ವೈಶಿಷ್ಟ್ಯತೆಯನ್ನು ಹಿಡಿದಿಡುತ್ತವೆ.

ಜಾನಕಿ ಅವರನ್ನು ಜ್ಞಾನಕಿ ಎಂದು ವಿಶ್ಲೇಷಿಸುವುದಕ್ಕೂ ಒಂದು ಮಹತ್ವದ ಹಿನ್ನೆಲೆ ಇದೆ. ದೇವರು, ದೇವತೆ ಮತ್ತು ದೈವ ಎನ್ನುವ ಪದಗಳಿಗೆ ನಮ್ಮಲ್ಲಿ ಧಾರ್ಮಿಕ ಮೌಲ್ಯವಿದೆ. ಭಕ್ತರ ಕಲ್ಪನೆಯಲ್ಲಿ ಸುಪ್ತವಾಗಿರುವ ದೇವರ ಒಡಿತಿನ ಮೌಲ್ಯ ಜೀವಂತಗೊಳ್ಳುವುದು ದೈವಗಳಿಂದಲೇ. ಒಂದು ಕಡೆಗೆ ದೇವರ ಮೂರ್ತಿ, ಇನ್ನೊಂದು ಕಡೆಗೆ ದೈವ ಮೂರ್ತಿ. ದೇವರ ಮೂರ್ತಿ ಭಕ್ತರಿಗೆ ದರ್ಶನ ದಯಪಾಲಿಸಿದರೆ ಆ ದರ್ಶನದ ನಂತರ ಭಕ್ತರು ಒಡಿತನ್ನೇ ಧ್ಯಾನಿಸುವ ಹಾಗೆ ಅವರೊಳಗಿನ ಆತ್ಮಸಾಕ್ಷಿ ಜಾಗೃತಗೊಳಿಸುವುದು ದೈವ. ಹೀಗಾದಾಗಲೇ ದೇವರ ದರ್ಶನವು ದೈವದ ಆತ್ಮ ಸಾಕ್ಷಾತ್ಕಾರದೊಂದಿಗೆ ಮನುಷ್ಯ ಮನಸ್ಸನ್ನ ದೈವತ್ವದ ಕಡೆಗೆ ಕರೆದೊಯ್ಯುವ ವಾಹಕವಾಗುತ್ತೆ. ಒಂದು ವೇಳೆ ಮೂರ್ತಿ ಪೂಜೆಯನ್ನ ಈ ರೀತಿಯಲ್ಲಿ ಗ್ರಹಿಸಿದ್ದರೆ ಮನುಷ್ಯ ಜಗತ್ತಿನೊಳಗೆ ಸಂಘರ್ಷ ಬಿಕ್ಕಟ್ಟುಗಳಿಗೆ ಜಾಗವೇ ಇರುತ್ತಿರಲಿಲ್ಲ. ಆದರೆ ಅಂಥ ಸಂಕಟಗಳನ್ನ ಎದುರುಗೊಳ್ಳುವುದಕ್ಕೆ ದೇವರು ದೈವ ಸನ್ನಿಧಿಗಳಾಚೆಗೆ ಅಪರೂಪದ ವ್ಯಕ್ತಿತ್ವಗಳನ್ನ ಈ ಸೃಷ್ಟಿಯು ರೂಪಿಸಿಕೊಳ್ಳುತ್ತದೆ. ಹಾಗೆ ರೂಪಿಸಿಕೊಂಡ ವ್ಯಕ್ತಿತ್ವಗಳಲ್ಲಿ ಎಸ್ ಜಾನಕಿ ಅವರು ಕೂಡ ಒಬ್ರು. ಅವರ ದನಿಯೊಳಗಿನ ಮಾಧುರ್ಯ ಕೇವಲ ಗೀತ ಮತ್ತು ಸಂಗೀತವನ್ನಷ್ಟೇ ದಾಟಿಸುತ್ತಿರಲಿಲ್ಲ. ಅವರ ಗಾಯನ ಕೇಳುವವರ ಹೃದಯದ ಫಲವತ್ತಾದ ನೆಲದೊಳಗೆ ಒಡಿತಿನ ಮೌಲ್ಯಗಳನ್ನಷ್ಟೇ ಬಿತ್ತಿಕೊಳ್ಳುವ ಚಡಪಡಿಕೆ ಸೃಷ್ಟಿಸ್ತಾ ಇತ್ತು.

ಅವರ ಪ್ರತಿಯೊಂದು ಹಾಡು ಎಲ್ಲ ನವರಸಗಳನ್ನು ಒಳಗೊಂಡು ಕೇಳುಗನ ಮನಸ್ಸನ್ನು ಹಗುರಾಗಿಸಿ ವ್ಯಕ್ತಿತ್ವದ ಎಲ್ಲ ಬಗೆಯ ಮಿತಿಗಳನ್ನು ಮೀರುವುದಕ್ಕೆ ನೆರವಾಗ್ತಾ ಇತ್ತು. ಆಲಿಸ್ತಾ ಆಲಿಸ್ತಾ ಆ ದನಿಯೊಳಗೆ ಕಣ್ಣಿಗೆ ನೇರವಾಗಿ ಕಾಣುವ ದೇವ ದೈವತ್ವದ ಕಳೆ ಅಡಗಿದೆ ಎನ್ನುವ ಭಾವ ಮೇಳೈಸುವ ಅಪೂರ್ವ ಅನುಭವ ನೀಡುವ ಕಾರಣಕ್ಕಾಗಿಯೇ ಜಾನಕಿ ಅವರು ನನ್ನ ದೃಷ್ಟಿಯಲ್ಲಿ ದನಿ ದೈವ. ಅವರ ಎಲ್ಲ ಹಾಡುಗಳಲ್ಲೂ ಈ ದನಿ ದೈವತ್ವ ಅಡಗಿದೆ. ಎರಡನೇ ಸಲ, ಮೂರನೇ ಸಲ ಅಥವಾ ಮತ್ತೆ ಮತ್ತೆ ಕೇಳುವಾಗಲೆಲ್ಲ ಜಾನಕಿ ದನಿ ದೈವತ್ವ ಒಳಿತಿನ ಹೊಸ ಹೊಸ ಭಾವಗಳನ್ನು ಕಾಣಿಸ್ತಾ ಎತ್ತರೆತ್ತರಕ್ಕೆ ಹೋಗಿ ಎದೆಯಾಳದೊಳಗೆ ಮನುಷ್ಯ ರಾಗಗಳನ್ನು ಶಾಶ್ವತವಾಗಿ ನೆಲೆಗೊಳಿಸಿಬಿಡುತ್ತದೆ. ಈ ಹಿಂದೆ 1981 ಬಿಡುಗಡೆಯಾಗಿದ್ದ ಅವಳ ಹೆಜ್ಜೆ ಸಿನಿಮಾದ ರಾಜನ್ ನಾಗೇಂದ್ರ ಸಂಗೀತವಿರುವ ಈ ಹಾಡು ಕೇಳಿದರೆ ಜಾನಕಿ ಅವರ ದನಿ ದೈವತ್ವದ ವೈಶಿಷ್ಟ್ಯ ಏನು ಎನ್ನುವುದು ಮನವರಿಕೆಯಾಗುತ್ತದೆ.

ಆರಂಭದಲ್ಲಿ ಪಲ್ಲವಿ ಸಾಲುಗಳೊಳಗಿನ ಪ್ರಶ್ನೆ ಒಂದು ಅರ್ಥ ಧ್ವನಿಸಿದರೆ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ನಮ್ಮನ್ನೂ ಮೀರಿದ ಒಂದು ಕ್ರಿಯೆಯೊಳಗೆ ಭಾಗಿಯಾಗುತ್ತಲೇ ಬದುಕಿನ ತತ್ವವನ್ನೇ ಕಾಣಿಸಿಬಿಡುತ್ತದೆ. ನಾವೆಲ್ಲರೂ ಸೃಷ್ಟಿ ವಹಿಸಿಕೊಟ್ಟಿರುವ ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಬಂದವರು ಎನ್ನುವ ಭಾವವು ಜೊತೆಯಾಗುತ್ತದೆ. ಹಾಡು ಚರಣಗಳನ್ನು ಹಾದು ಹೋಗುವಾಗ ಮಾಧುರ್ಯದ ಉತ್ತುಂಗ ತಲುಪಿ ಜಾನಕಿಯವರ ದನಿಯೇ ದೇವರು ಮತ್ತು ದೈವತ್ವದ ಪ್ರತಿನಿಧಿಯಾಗಿ ಬಿಡುತ್ತದೆ.

ಈ ಎರಡನೇ ಚರಣದಲ್ಲಿ ಇಡೀ ಪ್ರಕೃತಿಯೇ ತನ್ನ ಪಾಡಿಗೆ ಸೃಷ್ಟಿ ಸೊಗಡಿನ ಹೊಣೆಗಾರಿಕೆ ನಿಭಾಯಿಸ್ತಾ ಇರೋದು ಚಿತ್ರಿತ ಆಗಿದೆ. ಕಾನನ ಮತ್ತು ಕೊರಕಲು, ಹೂಬನ ಮತ್ತು ಮರುಭೂಮಿ ಇವೆರಡು ಬದುಕಿನ ಸುಖ ದುಃಖಗಳ ಪ್ರತೀಕವಾಗುತ್ತವೆ. ದಟ್ಟ ಕಾನನ ಕೊರಕಲು ಇದ್ದಾಗಲೂ ನದಿ ತನ್ನ ಪಾಡಿಗೆ ತನ್ನ ನಿರಂತರವಾಗಿ ನಡೆದು ಬಿಡುತ್ತದೆ. ಹೂಬನ ಮತ್ತು ಮರುಭೂಮಿ ಎರಡರಲ್ಲೂ ಗಾಳಿ ತನಗಿರುವ ಬೀಸುವ ಜವಾಬ್ದಾರಿ ನಿರ್ವಹಿಸುವುದನ್ನು ನಿಲ್ಲಿಸುವುದಿಲ್ಲ. ನದಿ ಮತ್ತು ಗಾಳಿಯಿಂದಲೇ ನಾವು ಸ್ಫೂರ್ತಿ ಪಡೆದು ದೇವರ ಆಟದ ಮೈದಾನದಲ್ಲಿ ನಮ್ಮ ಪಾಲಿನ ಆಟಗಳನ್ನು ಎಚ್ಚರದಿಂದ ಆಡುತ್ತಲೇ ಇರಬೇಕು ಎನ್ನುವ ತಾತ್ಪರ್ಯ ಜಾನಕಿಯವರ ಧ್ವನಿ ಮಾಧುರ್ಯವನ್ನು ದೈವದತ್ತವಾಗಿಸಿಬಿಡುತ್ತದೆ. ಹಾಡು ಪೂರ್ಣಗೊಳ್ಳುವಾಗ ಮತ್ತೆ ಪಲ್ಲವಿಸುವ ಮೊದಲ ಸಾಲುಗಳೊಳಗಿನ ದೇವರ ಆಟ ಬಲ್ಲವರಾರು ಎನ್ನುವ ಪ್ರಶ್ನೆಯನ್ನು ಜಾನಕಿ ತಮ್ಮ ಜಾಣ ಕೌಶಲ್ಯದಿಂದ ಕಣ್ಣೆದುರಿಗಿನ ವಾಸ್ತವ ಒಪ್ಪಿಕೊಳ್ಳುವ ಮನಸ್ಥಿತಿ ತಂದುಕೊಡಲು ಪ್ರೇರಣೆ ನೀಡಿಬಿಡುತ್ತಾರೆ. ಅವರ ಮಧುರ ಧ್ವನಿ ಜ್ಞಾನದ ವಾಹಕವಾದ ಬೆರಗಿನ ಕಾರಣಕ್ಕಾಗಿ ಅವರನ್ನು ಜ್ಞಾನಕಿ ಎಂದು ನಾವು ಕರೆಯಬಹುದು. ಒಂದು ರೀತಿಯಲ್ಲಿ ದೇವಕಿ ಜ್ಞಾನಕಿ ಅವರು, ಏಕೆಂದರೆ ಸಿನಿಮಾ ಗೀತೆಗಳ ಕುರಿತು ಶಾಸ್ತ್ರೀಯ ಸಂಗೀತಗಾರರಲ್ಲಿ ಒಂದು ಬಗೆಯ ಮಡಿವಂತಿಕೆ ಇದ್ದ ಕಾಲದಲ್ಲಿ ತಮ್ಮ ಗಾನ ಮಾಧುರ್ಯದಿಂದ ಸಿನಿಮಾ ಸಂಗೀತವನ್ನು ಮನುಷ್ಯಕುಲ ಉದ್ಧರಿಸುವಂತಹ ಜ್ಞಾನದ ದಾರಿಗಳನ್ನು ಅವರು ಕಾಣಿಸಿದರು. ಅವರು ಹಾಡಿದ ಪ್ರೀತಿ ಪ್ರೇಮದ ಗೀತೆಗಳಲ್ಲಿ ಗಂಡು ಹೆಣ್ಣು ನಡುವಿನ ಸಕಾರಾತ್ಮಕ ಬಂಧ ಹೇಗಿರಬೇಕು ಎಂಬ ತಿಳುವಳಿಕೆಯನ್ನು ಆಪ್ತವಾಗಿ ನೀಡಿದರು. ಭಕ್ತಿ ಗೀತೆಗಳ ಮೂಲಕ ದೇವರನ್ನು ದರ್ಶಿಸಿಕೊಳ್ಳುವ ಒಳಿತಿನ ಮಾರ್ಗ ಹೊಳೆಸಿದರು. ಸಿನಿಮಾಗಳ ಮನುಷ್ಯ ಪಾತ್ರಗಳ ನಡುವೆ ಸಂಘರ್ಷಗಳು ಉಂಟಾದಾಗ ಅವರ ದನಿಯ ಮೂಲಕ ಹೊಮ್ಮುತ್ತಿದ್ದ ಬದುಕಿನ ಸತ್ಯಗಳ ದರ್ಶನ ಮತ್ತು ಅವುಗಳನ್ನು ಎದುರುಗೊಳ್ಳುವ ಬಗೆ ಹೇಗೆ ಎಂಬ ಅಮ್ಮನ ಕಿವಿಮಾತಿನಂತಹ ಮಮಕಾರದ ಆಲಾಪ ಜಾನಕಿಯವರನ್ನ ಮಧುರ ಜ್ಞಾನಕಿಯನ್ನಾಗಿಸಿದ್ದವು. 1970 ತೆರೆ ಕಂಡಿದ್ದ ಗೆಜ್ಜೆ ಪೂಜೆ ಸಿನಿಮಾಕ್ಕಾಗಿ ವಿಜಯ ನಾರಸಿಂಹ ಬರೆದಿದ್ದ ಗೀತೆ, ವಿಜಯ ಭಾಸ್ಕರ್ ಸಂಗೀತ ಸಂಯೋಜಿಸಿದ್ದ ಹಾಡಿನ ಮೂಲಕ ಅವರ ಜ್ಞಾನಕಿ ಶಕ್ತಿಯನ್ನು ನಾವು ಅರ್ಥೈಸಿಕೊಳ್ಳಬಹುದು.

ಪಂಚಮ ವೇದ ಎಂದರೆ ನಾಲ್ಕು ವೇದಗಳ ನಂತರದ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವು ನಾಲ್ಕು ವೇದಗಳು. ಋಗ್ವೇದ ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ. ಯಜುರ್ವೇದ ಸೃಷ್ಟಿ ಮತ್ತು ಜೀವಜೀವಿಗಳ ಕ್ರಿಯೆ ಮತ್ತು ಹೊಣೆಗಾರಿಕೆಗಳನ್ನು ಧ್ವನಿಸುತ್ತದೆ. ಸಾಮವೇದವು ದೈವಿಕತೆ ಮತ್ತು ಸಂಗೀತದ ಸಮನ್ವಯತೆಯನ್ನು ಬಿಂಬಿಸುತ್ತದೆ. ಅಥರ್ವ ವೇದವು ದೈನಂದಿನ ಬದುಕಿನ ಲಯಗಳನ್ನು ಹಿಡಿದಿಟ್ಟಿದೆ. ನಂತರ ಬರುವಂಥದ್ದೇ ಪಂಚಮ ವೇದ. ಇದು ಮಹಾಭಾರತದ ಕಥನ ಮತ್ತು ನಾಟ್ಯಶಾಸ್ತ್ರದ ಕಲಾತ್ಮಕ ಮಂಥನ ಎರಡನ್ನೂ ಒಳಗೊಂಡಿದೆ. ಮಹಾಭಾರತದ ಕಥನದ ನಿರ್ಣಾಯಕ ಘಟ್ಟದಲ್ಲಿ ಕಂಡುಬರುವ ಭಗವದ್ಗೀತೆಯ ಸತ್ವದೊಂದಿಗೆ ಪಂಚಮ ವೇದದ ನಿಜವಾದ ಶಕ್ತಿ ಇದೆ ಎಂಬ ಅರಿವಿನ ದೀವಿಗೆಯನ್ನು ಜಾನಕಿ ಹಾಡಿದ ಗೀತೆಯ ಮೊದಲ ಚರಣ ದೃಢಪಡಿಸುತ್ತದೆ. ಪ್ರಾಚೀನ ಜ್ಞಾನ ಸಂಪತ್ತನ್ನು ಮನುಷ್ಯ ಜೀವ ಜಗತ್ತು ಹೇಗೆ ತಿಳಿದುಕೊಳ್ಳಬೇಕು ಎನ್ನುವುದನ್ನು ವಿಜಯನಾರಸಿಂಹ ಅರ್ಥಪೂರ್ಣವಾಗಿ ಚರಣದ ಮೂಲಕ ಅಭಿವ್ಯಕ್ತಿಸಿದ್ದಾರೆ. ಆ ಅರ್ಥಪೂರ್ಣ ಸಾಲುಗಳಿಗೆಲ್ಲ ತಮ್ಮ ಧ್ವನಿಮಾಧುರ್ಯದ ಮೂಲಕ ವೈಚಾರಿಕ ಶೃಂಗಾರವನ್ನು ಜಾನಕಿ ತೊಡಸಿದ್ದಾರೆ. ಈ ದೃಷ್ಟಿಯಿಂದ ಜಾನಕಿ ಅವರನ್ನ ದನಿದೈವ ಜ್ಞಾನಕಿ ಅಂತ ಕರೆಯೋದು ಒಪ್ಪಿತ ಅನ್ನಿಸುತ್ತೆ.

ಭಗವದ್ಗೀತೆ ಹೀಗೆ ಸಂಕ್ಷಿಪ್ತವಾಗಿ ಸರಾಗವಾಗಿ ಹರಿದು ಬರುವ ಪರಿ ವಿಶೇಷವಾದದ್ದು. ಕೊನೆಗೆ ಮತ್ತೊಮ್ಮೆ ಪಲ್ಲವಿಯ ಸಾಲುಗಳನ್ನು ಕೇಳುವಾಗ ಪಂಚಮ ವೇದ ಎನ್ನುವ ಪದವನ್ನು ಜಾನಕಿ ಪಳಗಿಸಿಕೊಂಡ ರೀತಿ ಅನನ್ಯವೆನಿಸಿಬಿಡುತ್ತದೆ. ಹಿಂದಿನ ನಾಲ್ಕು ವೇದಗಳ ಶ್ರೇಷ್ಠತೆಯನ್ನು ಒಂದೊಂದು ಪದದಲ್ಲಿ ಹಿಡಿದಿಡುವ ಕವಿಯ ಕಾವ್ಯಾತ್ಮಕ ಶಕ್ತಿ ಒಂದು ತೂಕದ್ದಾದರೆ, ಆ ಶಕ್ತಿಗೆ ಸಂಗೀತದ ಸ್ಪರ್ಶ ನೀಡಿ ಆ ಪದಗಳೊಳಗಿನ ಗೂಢಾರ್ಥವನ್ನು ಆಪ್ತವಾಗಿ ಬಿಂಬಿಸಿದ ವಿಜಯಭಾಸ್ಕರ ಪ್ರತಿಭೆಯ ಶಕ್ತಿ ಮತ್ತೊಂದು ತೂಕದ್ದು. ಇವರಿಬ್ಬರ ಜುಗಲ್ಬಂದಿಯಂತಹ ಪ್ರತಿಭಾ ಪ್ರಭೆಯನ್ನು ಬಾನೆತ್ತರಕ್ಕೆ ಚಿಮ್ಮಿಸುವ ಹಾಗೆ ಜಾನಕಿಯವರ ಧ್ವನಿ ಒಂದೊಂದು ಪದದ ಲಯಬದ್ಧ ನಿನಾದದ ಮೂಲಕ ಹೊಮ್ಮುತ್ತದೆ. ವೇದಗಳೊಳಗಿನ ಜ್ಞಾನವನ್ನು, ಅದನ್ನು ನಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳಬಹುದಾದ ದಾರಿಯನ್ನು ಅಮ್ಮನ ಹಾಗೆ ಕೈ ಬೆರಳು ಹಿಡಿದು ತೋರುವಂತೆ ಜಾನಕಿ ಹಾಡಿದ್ದಾರೆ.

ಹಂಸಲೇಖ ಯುದ್ಧಕಾಂಡ ಸಿನಿಮಾಕ್ಕಾಗಿ ಬರೆದು ಸಂಯೋಜಿಸಿದ ಹಾಡೊಂದಿದೆ. ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಬರುವ ಈ ಹಾಡು ನಿಜವಾಗಲೂ ಒಂದು ಮಹತ್ವದ ಭಗವದ್ಗೀತೆಯಾಗಿ ಬಿಡುತ್ತದೆ. ಬದುಕಿನ ರಂಗದಲ್ಲಿ ಗೆಲ್ಲುವ ಛಲವನ್ನ ಕಲಿಸುವ ದಾರಿಯಾಗುತ್ತದೆ. ಕೌಟುಂಬಿಕ ಪ್ರೇಮಕ್ಕೆ, ಜಗದೊಡಗಿನ ಸಂಘರ್ಷದ ವಾಸ್ತವಕ್ಕೆ ಈ ಹಾಡು ಮುಖಾಮುಖಿಯಾಗಿ ಜನಪದೀಯ ಒಗಟಿನ ಮಾದರಿಯಲ್ಲಿ ನಮ್ಮ ಭಾವ ಲೋಕವನ್ನು ಆವರಿಸಿಕೊಳ್ಳುತ್ತದೆ. SPB ಮತ್ತು ಜಾನಕಿ ಅವರ ದನಿಗಳ ನಡುವೆ ಭಾವನಾತ್ಮಕ ಜುಗಲ್ಬಂದಿ ಕಂಡು ಬಂದು ಇಡೀ ಬದುಕನ್ನ ಹೇಗೆ ಮತ್ತೆ ಹುರಿಗೊಳಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿ ಹೇಳುತ್ತದೆ.

ಕಿವಿ ದನಿಗೆ ಪ್ರತಿಯಾಗಿ ಕೇಳಿ ಬರುವ ಎಲ್ಲ ಸಾಲುಗಳು ಬದುಕಿನೊಳಗೆ ಕಾಡುವ ಭೀಕರ ಅನುಭವಗಳನ್ನು ಅತ್ಯಂತ ಸಾಫ್ಟಾಗಿ ಎದುರುಗೊಂಡು ಹುಮ್ಮಸ್ಸು ತಂದುಕೊಳ್ಳಬಹುದು ಎಂಬ ಭರವಸೆ ದಾಟಿಸಿಬಿಡುತ್ತವೆ. ನೀನು ಅಧೀರನಾಗಬೇಕಿಲ್ಲ ಎನ್ನುವ ಅಮ್ಮನಂತಹ ಆಪ್ತ ಸಾಂತ್ವನದ ಧಾಟಿ ಅವರ ಧ್ವನಿಯನ್ನು ಅಲಂಕರಿಸಿಬಿಡುತ್ತದೆ. ಇದೇ ಹಾಡಿನ ಮೊದಲ ಚರಣದ ಸಾಲುಗಳಲ್ಲಿ ಜಾನಕಿ ಧ್ವನಿಯ ಪ್ರತಿಕ್ರಿಯೆಗಳು ಬದುಕು ಘೋರವಾದಾಗ ಆಶಾವಾದಿಯಾಗುತ್ತಾ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂತಹ ಆಲೋಚನಾ ಕ್ರಮಗಳೇ ನಿರ್ಣಾಯಕ ಅಂತ ಒಪ್ಪಿಸಿಬಿಡುತ್ತವೆ.

ಒಂದೇ ಹಾಡು ಇಲ್ಲಿ ಎರಡು ರೀತಿಯಲ್ಲಿ ಕೇಳಿಬರುತ್ತದೆ. ಈಗ ಕೇಳಿದ ಮೊದಲ ಹಾಡಿನಲ್ಲಿ ಜಾನಕಿ ತಾಯ್ತನದ ಮಮಕಾರದ ಆಯಾಮದಲ್ಲಿ ಹಾಡುತ್ತಾರೆ. ಯುದ್ಧಕಾಂಡ ಸಿನಿಮಾದ ಮಧ್ಯಂತರದಲ್ಲಿ ಕೇಳಿಬರುವ ಮತ್ತೊಂದು ದುಃಖ ಭಾವದ ಜೊತೆಗಿನ ಹಾಡು ಜಾನಕಿ ಧ್ವನಿಯಲ್ಲಿ ಮತ್ತೊಂದು ಬಗೆಯಲ್ಲಿ ನಮ್ಮ ಭಾವವನ್ನು ಆವರಿಸಿಕೊಳ್ಳುತ್ತದೆ. ಅದೇ ತಾಯ್ತನದ ಮಮಕಾರದ ಭರವಸೆ ಪ್ರೇಯಸಿಯ ಅಂತಃಕರಣವಾಗಿ ಪರಿವರ್ತನೆಯಾಗುವ ಬಗೆಯನ್ನು ಸ್ಯಾಡ್ ವರ್ಷನ್ ಗೀತೆ ಕೇಳಿದಾಗ ಅರ್ಥವಾಗುತ್ತದೆ.

ಎಸ್ ಜಾನಕಿ ಅವರು ಕನ್ನಡದ ಭಾಷೆಯಲ್ಲಿ ಮೂಡಿ ಬಂದ ಸಿನಿಮಾಗಳ ಸಂಗೀತದ ಶಕ್ತಿಯನ್ನ ಮಾತ್ರ ವಿಸ್ತರಿಸಲಿಲ್ಲ, ಅದರ ಜೊತೆಗೇನೆ ಕನ್ನಡ ಭಾಷೆಯ ಸಂಸ್ಕೃತಿ ಮತ್ತು ಸಾಮಾಜಿಕತೆಗೆ ಬೇಕಾಗಿರುವಂತ ಸ್ವಯಂ ಸಂವಿಧಾನ ರೂಪಿಸಿಕೊಳ್ಳುವಂತಹ ತಾತ್ವಿಕತೆಯನ್ನು ಕೂಡ ದಾಟಿಸುವಲ್ಲಿ ಯಶಸ್ವಿಯಾಗಿರುವಂತಹ ಗಾಯನ ಪ್ರತಿಭೆ. ಅಷ್ಟು ದಶಕಗಳ ಕಾಲ ಹಾಡಿದ ನಂತರವೂ ಕೂಡ ಅವರ ಧ್ವನಿ ಮಾಧುರ್ಯ ಮತ್ತೆ ಮತ್ತೆ ಕೇಳಿಸಿಕೊಳ್ಳುವ ಹಾಗೆ ಇರುವುದನ್ನ ಅನೇಕ ಹಿರಿಯರು ಗುರುತಿಸಿದ್ದಾರೆ. ಒಂದು ಧ್ವನಿ ಮತ್ತೆ ಮತ್ತೆ ಕೇಳಿಸಿಕೊಳ್ಳಲೇಬೇಕಾದಂತಹ ಒತ್ತಡವನ್ನ ಯಾಕೆ ಸೃಷ್ಟಿಸುತ್ತದೆ ಎನ್ನುವ ಪ್ರಶ್ನೆಯನ್ನ ಹಿಂಬಾಲಿಸಿ ನಾವು ಯೋಚಿಸಿದ್ರೆ ಕೆಲವು ಪ್ರತಿಭೆಗಳು ಪ್ರಕೃತಿಯ ಭಾಗವಾಗಿ ಒಂದು ಸಾಮಾಜಿಕ ಸದುದ್ದೇಶದ ಹೊಣೆಗಾರಿಕೆ ನಿಭಾಯಿಸುವುದಕ್ಕೆನೆ ಅವತರಿಸಿರುತ್ತವೆ. ಆ ಕಾರಣಕ್ಕಾಗಿನೇ ಅವರು ತಮ್ಮ ಇಡೀ ಬದುಕನ್ನ ಮೀಸಲಿರಿಸುತ್ತಾರೆ ಅನ್ನುವ ಸತ್ಯ ಗೊತ್ತಾಗುತ್ತದೆ.

ಬಾಳ್ಕಿ ಅವರ ಅನೇಕ ಹಾಡುಗಳನ್ನು, ಅದು ಭಕ್ತಿಗೀತೆ ಆಗಿರಬಹುದು, ಸಿನಿಮಾ ಗೀತೆಗಳಾಗಿರಬಹುದು, ಸಿನಿಮಾದೊಳಗೆ ಬರುವಂಥ ದೈವಿಕ ಗೀತೆಗಳಾಗಿರಬಹುದು ಅಥವಾ ಸಿನಿಮಾದ ಹೊರಗೆ ಕೇಳಿ ಬಂದಂಥ ಭಾವಗೀತೆಗಳಾಗಿರ್ಬೋದು, ಅವೆಲ್ಲವುಗಳು ನಮ್ಮನ್ನು ಉದ್ಧರಿಸುವಂಥ ಮೌಲಿಕ ಮಾರ್ಗಗಳಾಗಿದ್ದಾವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅವರ ಕರ್ತೃತ್ವ ಶಕ್ತಿ ಇತ್ತು. ಅಂದರೆ ಒಬ್ಬರು ಕವಿ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ, ಆ ಗೀತೆಗೆ ಸಂಗೀತ ಪ್ರತಿಭೆ ರಾಗ ಸಂಯೋಜನೆ ಮಾಡುತ್ತೆ, ಅವೆರಡನ್ನೂ ಸಮನ್ವಯಗೊಳಿಸಿ ಅದಕ್ಕೊಂದು ಹೊಸ ಅರ್ಥ ಹುಟ್ಟುವ ಹಾಗೆ ಹಾಡುವಂಥದ್ದು ನಿಜಕ್ಕೂ ತುಂಬ ಸವಾಲಿನ ಕೆಲಸ. ಈಗಿನ ಹೊಸ ಕಾಲದ ಅನೇಕ ಗಾಯನ ಪ್ರತಿಭೆಗಳು ಈ ಹಂತದಲ್ಲಿ ಸೋಲ್ತಾರೆ. ಅಂದರೆ ಒಂದು ಕಾವ್ಯದ ಶಕ್ತಿ ಮತ್ತು ಅದರ ಜೊತೆಗೆ ಮಿಳಿತವಾಗಿರುವಂಥ ಸಂಗೀತದ ಅಸ್ಮಿತೆ, ಅವೆರಡನ್ನೂ ಸಮನ್ವಯಗೊಳಿಸಿ ಒಂದು ವೈಚಾರಿಕ ಸತ್ವವನ್ನು ಕೇಳುಗರೊಳಗೆ ದಾಟಿಸಿ ಬಿಡುವಂಥ ಶಕ್ತಿ ಕೆಲವೇ ಕೆಲವು ಗಾಯಕರಲ್ಲಿ ಇರುತ್ತೆ. ಆ ಶಕ್ತಿ ಜಾನಕಿ ಅವರಲ್ಲಿ ಇತ್ತು. ಹಾಗಾಗಿ ನನಗೆ ಅವರು ಧನಿದೈವ ಜ್ಞಾನಕಿಯಾಗಿ ನನಗೆ ಕಾಣಿಸ್ತಾರೆ.

ನನಗೆ ಅವರ ವ್ಯಕ್ತಿತ್ವ ಯಾಕೆ ಮುಖ್ಯ ಆಗುತ್ತಂದ್ರೆ, ಅಪಾರ್ಟ್ ಫ್ರಮ್ ಸಿಂಗಿಂಗ್, ಅವರು ಅಪ್ಪಟ ಸೌಮ್ಯವಾದಿ ನೆಲೆಗಟ್ಟಿನ ವ್ಯಕ್ತಿತ್ವ, ಅದು ಗಾಯನದ ಮುಖಾಂತರ ಇನ್ನಷ್ಟು ಅಥೆಂಟಿಕೇಟ್ ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ನಮ್ಮಲ್ಲಿ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳನ್ನ ದೇವರುಗಳು ಅಂತ ಕರೆದ್ರು. ಬಟ್ ಜಾನಕಿ ಅವರ ಆಲೋಚನಾ ಕ್ರಮ ಹೇಗೆ ಇತ್ತಂದ್ರೆ, ನನ್ನ ಅಭಿಮಾನಿಗಳು ದೇವರುಗಳು ಮಾತ್ರ ಅಲ್ಲ, ಅವರು ಪ್ರಾಣಗಳು, ನನ್ನ ಪ್ರಾಣಗಳು ಅಂತ ಅವರು ಕರೆದುಕೊಂಡಿದ್ರು. ಅಂದ್ರೆ ಅಭಿಮಾನಿಗಳ ಅಭಿಮಾನ ಪೂರ್ವಕವಾದಂತ ಮೆಚ್ಚುಗೆಯ ನುಡಿಗಳು ನನ್ನನ್ನ ಮತ್ತೆ ಮತ್ತೆ ಎನರ್ಜೈಸ್ ಮಾಡಿದ್ವು ಅಂತ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತೆ ಅವರು ನೀವು ಹಾಡನ್ನ ಹೇಗೆ ಪಳಗಿಸಿಕೊಳ್ತೀರಿ, ಹೇಗೆ ಪ್ರಿಪೇರ್ ಮಾಡ್ಕೋತೀರಿ, ಹೊಸ ಕಾಲದ ಗಾಯನ ಪ್ರತಿಭೆಗಳಿಗೆ ನೀವು ನೀಡುವ ಸಲಹೆ ಏನು ಅಂತ ಅವರಿಗೆ ಪ್ರಶ್ನೆ ಕೇಳಿದಾಗ ಅವರು ತುಂಬಾ ಮೌಲಿಕ ಸಲಹೆಯನ್ನ ಕೊಟ್ಟಿದ್ರು. ಅವರು ತುಂಬಾ ಅಂದ್ರೆ ಕಂಠವನ್ನ ಸುಸ್ಥಿರವಾಗಿಸಿಕೊಳ್ಳೋದಕ್ಕೆ ಒಂದು ಕಟ್ಟುನಿಟ್ಟುತನ ಬೇಕು ಅಂತ ಹೇಳಿದ್ರು. ಅವಾಗ ಅವರು ಕಲಾವಿದರು ಯಾರು ಕೂಡ ಸಿಗರೇಟು ಸೇದಬಾರದು ಅನ್ನುವಂತ ಒಂದು ಮೌಲಿಕ ಸಂದೇಶವನ್ನ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ನನಗೆ ಈ ಹೊಸ ಕಾಲದ ಪೀಳಿಗೆ ಈ ತರಹದ ನೆಗೆಟಿವಿಟಿಯೊಂದಿಗೆ ಗುರುತಿಸಿಕೊಂಡಾಗ, ಅದು ಎಲ್ಲ ಕಾಲದಲ್ಲೂ ಕೂಡ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ, ಸಿಗರೇಟ್ ಸೇದಬಾರದು ಅನ್ನುವಂತ ಸಂದೇಶ ಒಬ್ಬ ಗಾಯಕಿ, ಅದರಲ್ಲೂ ಒಂದು ಗಾಯನ ಕ್ಷೇತ್ರದಲ್ಲಿ ತುಂಬಾ ಮಹತ್ವದ ಸಾಧನೆ ಮಾಡಿದಂತ ಗಾಯಕಿ ಈ ಮಾತನ್ನ ಹೇಳ್ತಾರೆ. ಎಸ್ಪೆಷಲಿ ಕಲಾವಿದರಾದವರು ಸಿಗರೇಟ್ ಸೇದಬಾರದು ಅನ್ನುವಂತ ಒಂದು ಸಂದೇಶ ಇದೆಯಲ್ಲ, ನನಗೆ ಅದು ಅವರ ತತ್ವನಿಷ್ಠೆಯ ಬದ್ಧತೆ ಎಂಥದ್ದು ಅನ್ನೋದು ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಕೇವಲ ಕಲಾತ್ಮಕ ವ್ಯಕ್ತಿತ್ವವಾಗಿ ಮಾತ್ರ ಅಲ್ಲ, ಅವರು ಒಂದು ಸಾಮಾಜಿಕ ಮೌಲಿಕ ಸಂಪನ್ಮೂಲವಾಗಿ ನನಗೆ ಜಾನಕಿ ಮುಖ್ಯ ಆಗ್ತಾರೆ.

ಮತ್ತೆ ಅಭಿಮಾನಿಗಳಿಗೆ ಇನ್ನೊಂದು ಕೂಡ ಅವರು ಹೇಳಿದ ಕಿವಿ ಮಾತು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಬಹಳ ಸಲ ತುಂಬಾ ಜನಪ್ರಿಯ ಕಲಾವಿದರು ಶ್ರೇಷ್ಠತೆಯ ವ್ಯಸನದೊಂದಿಗೆ ಬಳಲ್ತಾ ಇರ್ತಾರೆ. ಅಂದ್ರೆ ನಾನೇ ಶ್ರೇಷ್ಠ, ಒಂದು ಜನಪ್ರಿಯತೆಯ ಒಂದು ಮನ್ನಣೆ ಸಿಕ್ಕ ತಕ್ಷಣನೇ ಅವರು ಶ್ರೇಷ್ಠತೆಯ ವ್ಯಸನದೊಳಗೆ ಬಂಧಿಯಾಗಿ ಜನರನ್ನೇ ನಿರಾಕರಿಸುವಷ್ಟರ ಮಟ್ಟಿಗೆ ಅವರು ಒಂದು ಬಗೆಯ ವಿಚಿತ್ರ ಸ್ವಭಾವಗಳೊಂದಿಗೆ ಗುರುತಿಸಿಕೊಂಡು ಬಿಡ್ತಾರೆ. ಜಾನಕಿ ಅವರು ಅಭಿಮಾನಿಗಳಿಗೆ ಏನು ಹೇಳಿದ್ರು ಅಂತಂದ್ರೆ, ಎಲ್ಲರ ಹಾಡನ್ನು ನೀವು ಕೇಳಬೇಕು, ನನ್ನ ಹಾಡನ್ನು ಕೇಳಿ ಇನ್ನೊಬ್ಬರು ಹಾಡನ್ನ ದ್ವೇಷ ಮಾಡಬಾರದು, ಇನ್ನೊಬ್ಬರ ಹಾಡನ್ನು ಕೇಳಬೇಕು, ನನ್ನ ಹಾಡನ್ನು ಕೇಳಬೇಕು, ಅವರ ಹಾಡುಗಳ ವಿಶೇಷತೆಯನ್ನು ಆಸ್ವಾದಿಸಬೇಕು, ಒಂದು ಹಾಡು ಹಾಡಿದವರು ಶ್ರೇಷ್ಠ, ಇನ್ನೊಂದು ಹಾಡು ಹಾಡಿದವರು ಹಾಡಿದ ಇನ್ನೊಬ್ಬರು ಕನಿಷ್ಠ ಅನ್ನುವ ಭಾವದಲ್ಲಿ ಗಾಯಕರನ್ನು ನೋಡಬಾರದು ಅನ್ನುವಂಥದ್ದನ್ನು ಅವರು ತಿಳಿ ಹೇಳಿದರು. ನನಗೆ ಈ ಕಿವಿ ಮಾತು ಇದೆಯಲ್ಲ, ಅಭಿಮಾನಿಗಳಿಗೆ ದಾಟಿಕೊಂಡಂಥ ಕಿವಿ ಮಾತು ಬಹಳ ಮೌಲಿಕ ಅಂತ ಅನಿಸುತ್ತೆ. ಅಂದರೆ ನಾನು ಒಬ್ಬರನ್ನ ಪ್ರಿಫರ್ ಮಾಡ್ತೀನಿ, ಇನ್ನೊಬ್ಬರನ್ನು ದ್ವೇಷ ಮಾಡ್ತೀನಿ ಅಂತಲ್ಲ, ಇನ್ನೊಬ್ಬರನ್ನು ಕೂಡ ಕೇಳ್ತೀನಿ, ಆ ಮುಖಾಂತರ ಒಂದು ಗಾಯನ ಪ್ರಪಂಚದ ಬೇರೆ ಬೇರೆ ಸಾಧ್ಯತೆಗಳನ್ನು ಆಸ್ವಾದಿಸ್ತೀನಿ ಅನ್ನುವಂಥ ಒಂದು ಮುಕ್ತವಾದ ಭಾವ ಇರಬೇಕು ಅಂತ ಅವರು ಕಿವಿ ಮಾತು ಹೇಳಿದರು. ನನಗೆ ಈ ಥರದ ನಿಲುವುಗಳಿದಾವಲ್ಲ, ಒಬ್ಬ ಗಾಯಕಿಯಾಗಿ ಈ ಥರದ ನಿಲುವುಗಳನ್ನು ವ್ಯಕ್ತಪಡಿಸಿದ ಜಾನಕಿಯವರ ಚಿಂತನೆ ನನಗೆ ಹೊಸ ಕಾಲಕ್ಕೆ ಒಂದು ದಾರಿದೀಪವಾಗಿ ಕಾಣಿಸುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಅವರು ಹೊಸ ಕಾಲದ ಪ್ರತಿಭೆಗಳನ್ನು ಪ್ರೋತ್ಸಾಹ ನೀಡ್ತಾ ಇದ್ದಂಥ ರೀತಿ ಅನುಕರಣೀಯ ಅಂತ ಅನಿಸುತ್ತೆ. ಅಂದರೆ ಒಂದು ಹೊಸ ಪ್ರತಿಭೆ ಹಾಡಿದರೆ ಅವರ ಊನಗಳನ್ನು ಯಾವುದನ್ನು ಗುರುತಿಸ್ತದೇನೆ, ಅವರ ಪ್ಲಸ್ ಪಾಯಿಂಟ್ಸ್ ಅಂದರೆ ಆ ಗಾಯನ ಪ್ರತಿಭೆಯ ಪ್ಲಸ್ ಪಾಯಿಂಟ್ಸನ್ನಷ್ಟೇ ಹೇಳಿ ನೀವು ಹೇಗೆ ಮುಂದಡಿ ಇಡಬೇಕು ಅಂತ ಅವರು ತಿಳಿ ಹೇಳ್ತಾ ಇದ್ರು. ಆ ದೃಷ್ಟಿಯಲ್ಲಿ ಅವರ ವ್ಯಕ್ತಿತ್ವ ನನಗೆ ಬಹಳ ಮುಖ್ಯ ಆಗುತ್ತೆ. ಅವರ ಅಗಲಿಕೆ ಕನ್ನಡ ಮಾತ್ರ ಅಲ್ಲ, ಇಡೀ ಭಾರತದ ಸಂಗೀತ ಲೋಕಕ್ಕೆ ಆದ ಭರಿಸಲಾರದ ನಷ್ಟ ಅದು. ಆದರೆ ಅವರು ಇಷ್ಟು ಹಾಡುಗಳನ್ನು ನಮ್ಮ ಮಡಿಲಿಗೆ ಹಾಕಿ ಹೋಗಿದ್ದಾರೆ, ಆ ಹಾಡುಗಳನ್ನು ಆಸ್ವಾದಿಸ್ತಾ ಆ ದನಿ ದೈವವನ್ನು ಶಾಶ್ವತವಾಗಿ ಜೀವಂತವಾಗಿರಿಸಿಕೊಂಡು ಹೊಸ ರೀತಿಯ ಪ್ರಯೋಗಗಳ ಕಡೆಗೆ ನಾವು ಸಾಗಬೇಕಿದೆ. ಆ ಮೂಲಕ ಆ ಕಲಾಲೋಕದ ಶಾರದೆಗೆ ನಾವು ಆಭಾರಿಯಾಗಿರಬಹುದು ಅಂತ ನನ್ನ ಅನಿಸಿಕೆ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
3: ಅಣ್ಣ, ಒಂದು ಪ್ಲಾಸ್ಟಿಕ್ ಕೊರ್ಲಿ.
4: ಇದು ಸಾಮಾನ್ಯ ಎಲ್ಲ ಕಡೆ ಕೇಳಿ ಬರುವಂತ ಮಾತು. ಒಮ್ಮೆ ಆಲೋಚಿಸಿ, ಒಬ್ಬನಿಗೆ ವಾರಕ್ಕೆ 5 ಪ್ಲಾಸ್ಟಿಕ್ ಕೈಚೀಲಗಳ ಬಳಕೆ ಬೇಕಾದ್ರೆ ತಿಂಗಳಿಗೆ 20 ಬೇಕಾಗುತ್ತೆ, ವರ್ಷಕ್ಕೆ 145 ಬೇಕಾಗುತ್ತೆ, ಜೀವನದಲ್ಲಿ 23,725 ಪ್ಲಾಸ್ಟಿಕ್ ಚೀಲಗಳು ಬೇಕಾಗುತ್ತೆ. 120 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಎಷ್ಟೊಂದು 100,000,000,000 ಪ್ಲಾಸ್ಟಿಕ್ ಚೀಲಗಳು ಬಳಕೆ ಆಗ್ಬಹುದು. ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಾದ್ರೂ ಜನ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿದ್ರೆ ಎಷ್ಟೋ ಕೋಟಿ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಭೂಮಿಗೆ ಸೇರೋದನ್ನು ನಿಲ್ಲಿಸಲಿಕ್ಕಾಗುತ್ತೆ. ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಮ್ಮಿ ಮಾಡಿದಲ್ಲಿ ನಾವು ಯಾಕೆ ಒಬ್ಬರಾಗಬಾರದು? ಪ್ಲಾಸ್ಟಿಕ್ ಚೀಲಗಳ ನಿರ್ಮೂಲನೆ ಮಾಡುವಂತಹ ಜಾದು ಕುದ್ರೋಳಿ ಗಣೇಶನಂತಹ ಜಾದೂಗಾರರಿಂದ ಮಾತ್ರ ಸಾಧ್ಯ ಅಲ್ಲ, ನಿಮ್ಮಿಂದಲೂ ಸಾಧ್ಯ. ನಮ್ಮ ತ್ಯಾಜ್ಯ ನಮ್ಮ ಹೊಣೆ.
5: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.

0: 90.4 FM. ಇನಿತ ತುಳು ಕಾರ್ಯಕ್ರಮಗು ನಿಲ್ಲಿಗ ಮಾತ ಮೊಕ್ಕದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು. ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್.
1: ನಿಕ್ಲೆ ಮಾತ ಗೊತ್ತುಂಡು ಒಂಜೆಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐದನೇ ಕ್ಲಾಸ್ ಹಿಡ್ದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲೀಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲೀಷ್ದು ಬರ್ಯಾರ ಹಿಂಗೆ ಬರೋಂದಿತ್ತು. 10 ವರ್ಷ ಕಲ್ದೆ ಇಂಗ್ಲೀಷ್, 5 ವಾಕ್ಯ ಸರಿ ಇಂಗ್ಲೀಷ್ದು ಬರ್ಯಾರ ಬರೋಂದಿತ್ತು ಜಪಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡೆ ಪಂಡ್ಲಕ್ಕ ವ್ಯಾವಹಾರಿಕ ನಡೆದಾತ್ರ ಯಾನ್ ತ್ಯಾಗು ನಿನ್ನ ಪನೊಂದುಲ್ಲೇ ಬಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷೋಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೇ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರುಂಡು ಏರ್ ಲೈಕ್ ವ್ಯಾಕರಣ ಕಲ್ಪಾದಿಚಾರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ರಾಪುಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಖಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತಿರ್ನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆಡು ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲೀಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆಡೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರ ಸಾಧ್ಯ ಕಲ್ಚರ್ ಉಪ್ಪಂದ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲೀಷ್ ದಾಯ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರರು ಜಾವೇನು ಅವು ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ್ರೆ ದಾಯ ಮಲ್ಪಡು ಪಂಡ ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಭಾರಿ ಭಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪುನಂಚಿನ ಅಗತ್ಯ ನಂಗೆ ಮನಸ್ಸುಂಡುಂದ ಅಂಡ ಖಂಡಿತವಾದ್ಲ ಇತ್ತೆ ಇತ್ತದ ಕಾಲ ಅಂದೆ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಇತ್ತ ಮೂಲಕ ಅವನ ಔಪಚಾರಿಕವಾಯಿನಂಚಿನ ಒಂಜಿ ಶಿಕ್ಷಣ ತಿಕೊಂದಿತ್ತು ನಂಗೆ ಅಂಡ ಇತ್ತೆ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಅದು ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏಪಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರ ಸಾಧ್ಯ ಆಪುಂಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೀನು ನಮ್ಮ ತೆರೆಯ ನೋಡಾಪುಣ ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆಯಾದ ತುಳುನು ನಮ್ಮ ದೇವಡುಂದಾಣ ಅವನ ಪಟ್ಟೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲೆ ಅಂಚಾದ ಭಾರಿ ಅಗತ್ಯವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ ಐದು ದುಂಬ ಮೈಂಡ್ ಸೆಟ್ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆಯನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದು ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲೀಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲೀಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 55 ಜಾಸ್ತಿ ಮಾರ್ಕ್ ತೆಗೆದು ಜಂಕ್ ಬಾಕಿ ದೇಟ್ ಪೂರ 89, 91, 92 ತಿಕ್ಕದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಪ್ಪು ಬಾಕಿ ಸಬ್ಜೆಕ್ಟ್ ನಡೆಬರೋ ಉಪ್ಪು ಇಂಗ್ಲೀಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲೀಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತುನ್, ಎನ್ನ ಮನಸ್ಸಿಗೆ ಪೋದು ಬಿಡ್ತು. ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲೀಷ್ ಎಂಕ್ ಬರ್ಪುಜಿ, ಇಂಗ್ಲೀಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ, ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ತವುಲ ಇತ್ತುಂಡ್. ಆ ಕೀಳರಿಮೆ ದಾದ ಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ, ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತುಂಡ್. ಪರಿಣಾಮ ದಾದ ಅಂಡ್ ಪಂಡ ಇಂಗ್ಲೀಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ. ಅಂಡ ಯಾನೇಪ ರಿಸರ್ಚ್ಗೆ ಬರ್ತಾನ, ಸಂಶೋಧನೆಗೆ ಬರ್ತಾನ, ಅಪಗ ಏನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು, ತುಳುನಾಡದ ಗುಬ್ಬುಲು. ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲೀಷ್ ಡೇಪುನ್ ಜಾಸ್ತಿ, ಅಪ್ಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ. ಆ ಕಾಲೋಡು ಸಂಪತ್ತೈನ ಇಸ್ವಿಡ, ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ. ಅಪ್ಪಗ ಏನ ಅನಿವಾರ್ಯವಾದ ಇಂಗ್ಲೀಷ್ ಪುಸ್ತಕವನ್ನು ಓದೋಡೇ ಆಂಡ್, ಫಾರಿನ್ ಪುಸ್ತಕಗಳನ್ನು ಇಂಗ್ಲೀಷ್ ಪುಸ್ತಕಗಳನ್ನು ಓದೋಣೆ ಆಂಡ್. ಅಪ್ಪಗೆ ಹೆಂಗ್ ಗೊತ್ತಾಂಡ್ ಎಂಚಿನ ಬಂಡ ಇಂಗ್ಲೀಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್, ಏತು ಪೊರ್ಲದ ಭಾಷೆ, ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ, ಏತು ಸುಲಭದ ಭಾಷೆ ಪಂಪಿನ ಅರ್ಥ ಆಂಡ್ ಐದು ಬೊಕ್ಕ ಇಂಗ್ಲೀಷ್ ದಯಪಂಡ ಆ ಭಾಷೆ ಹೆಂಗ್ ಮುಟ್ಟ ಬತ್ತಂಡ್. ಯಾನ್ ದಯಗುನೇನು ಪಂಪೆ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು, ಎತ್ತೋ ಜನ ಎತ್ತೋ ಜನಕ್ಲೆಗೆ ಕೆಲವು ವಿಚಾರ ಗೊತ್ತುಜ್ಜಿ, ಅವು ದಾನ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ. ಆ ಸ್ಪಷ್ಟ ಕಲ್ಪನೆ ಬತ್ತನಿಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು. ಉರಿ ಕವಿ ಇತ್ತೆ ತುಳುನಾಡದ, ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು. ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು. ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡು, ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು. ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡ್ಗೆ ತುಳು ಲಿಪಿಟ್. ತುಳು ಲಿಪಿಟ್ ಬಂಡ ತುಳುತ್ತವು, ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು, ಅವು ಕನ್ನಡ ಉಪ್ಪು, ಅವು ಬೇತ ಬೇತ ಭಾಷೆಗೆ ಉಪ್ಪು, ಸಂಸ್ಕೃತ ಉಪ್ಪು, ಅವೇ ಉಪ್ಪು, ಲಿಪಿ ಮಾತ್ರ ತುಳು ಅಂಚ ತಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡ್ಗೆ ಅಂಚ ಐತ ಒಂಜಿ ಕಾವ್ಯ ಭಾಗವತ. ಯಾನ್ ದಾಯಗುನೇನು ಪಂಡ ಬಂಡ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ, ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪನ್ಪಿನ ನಂಕ್ ಮಾತ ಗೊತ್ತುಬೋಡು. ಒಂದು ಬಹಳ ಅಗತ್ಯ, ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪನ್ಪಿನ ಎಷ್ಟೋ ಜನಕ್ ಗೊತ್ತುಜ್ಜಿ. ಐತ ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್, ವಿಷ್ಣು ತುಂಗೆ ತುಳುಟು ತುಳು ಭಾಗವತ ಅಂದ್ ಬರತೆ ಅರುಣಾಬ್ಜೆ ಕೊಡವೂರ್ದ, ನಮ್ಮ ಕೊಡವೂರ್ದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತ್ತೆ. ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡರು ಲೆಪ್ಪ, ನಮ್ಮ ಬೆಂಕಿ ಫಯರ್ ಇಂಗ್ಲೀಷ್ ಇಡು ವೈನ್ ಇಂದ ಅವೇನು ಸಂಸ್ಕೃತೋಡ ಬಂದೇರು. ಆ ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರು, ಸಂಸ್ಕೃತೋಡ ವೈನಿ ಬನ್ಪಾರು, ಇತ್ತಕ್ಕ ತುಳುಟು ತೂ ಒಂದು ಬನ್ಪ, ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಕ ಮಲ್ಲದಾಯಗೌಡು. ಈ ಪ್ರಶ್ನೆಕೇನ್ವೆ ಸಂಸ್ಕೃತೋಡು ಬರೀ ಸಾತಕ ಮಲ್ಲದಾಯಗೌಡವು ಐತಲ ಐತ ರಚನೆ ಚೇಂಜ್ ಆಪಂಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತಕ ಜಾಸ್ತಿ ಆಪಂಡ ಇಂಗ್ಲೀಷ್ ಇಟ್ಟು ಬರೀ ಸಾತಕ ಜಾಸ್ತಿ ಆಪಂಡ ಅಂದ್ರೆ ಸುಮಾರು 200 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದು ಪೋಡು, ಒಂದು ರೀತಿ ದೂರದಿದು ಪೋಡು, ಆ ಕಾರಣ ಗಾತ್ರ ಆಯಾ ಪ್ರಶ್ನೆ ಏನ್ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗುನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅಥ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು. ಸೀಮಿತ ಭಾವನೆ ದಾಯ ಪಂಡ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿ ನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನೋಡು ಸುರುಟು ದಯ ಪಂಡ ಐತನೇ ಆಯ್ನ ಒಂಜಿ ಲಿಪಿ ಇತ್ತುಂಡು. ಇತ್ತ ಎತ್ತೋ ಭಾಷೆಲೆಗೆ ಲಿಪಿ ಇಜ್ಜಿ, ಮಲಮಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆಲೆ ನಾವು ಇತ್ತ ಎತ್ತೋ ಭಾಷೆಲೇ ಎತ್ತೋ ಭಾಷೆಲು ಬೇತ ಲಿಪಿ ಲೇಟ್ ಬರಪಿನೇನು ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವೆರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ್ರ ಸಾಧ್ಯ ಉಂಟು. ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತ ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿಟ್ಟಿನ ದಾಲ ತಪ್ಪು ಇಜ್ಜಿ. ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದ ಐಟು ಜೋಕುಲು ಕಲ್ತದ ಅವೇನನ್ನು ಅನಗ ಅವು ಭಾರಿ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎತ್ತೋ ಜನಕ ಪಂಡ ಅರ್ಥ ಆಪುಜಿ. ದಯಪಂಡ ಐಟ್ ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತುಂಡು ಈ ಭಾಷೆಗೆ ಪ್ರಾಚೀನವಾಯ ಕಾವ್ಯ ಪರಂಪರೆ ಇತ್ತುಂಡು, ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು. ಅವು ಭಾಗವತ ಕಾವ್ಯವು ಉಪ್ಪು, ಅರುಣಾಬ್ಜನ ಮಹಾಭಾರತ ಕಾವ್ಯ ಉಪ್ಪು, ದೇವಿ ಮಹಾತ್ಮೆಯ ಉಪ್ಪು, ಅಥವಾ ಕರ್ಣಪರ್ವ ಉಪ್ಪು, ರಾಮಾಯಣ ಕಾವ್ಯ ಉಪ್ಪು, ಒಂದು ಮುಂಚಿನ ಕಾವ್ಯಗಳು ಪೂರ ತುಳು ಬೈದುಂಡು, ತುಳು ಭಾಷೆಡು ಬೈದುಂಡು. ಅಂಚ ಅದುಪನಗ ಐತ ಕಲ್ಪನೆ ನಂಕು ಬೋಡು. 15-14 ಶತಮಾನಡು ಐದು ಬಕ್ಕ ದುಮ್ಮು ಬನ್ನಗ ವಾದಿರಾಜರು ಗೊತ್ತುಪ್ಪು ನಿಕಲೆಗೆ ವಾದಿರಾಜ ಸ್ವಾಮಿಲು ಆರು ಕೀರ್ತನೆ ತುಳುಟು ಬರೀತಾರೆ, ತುಳುಟು ಕೀರ್ತನೆ ಬರೀತಾರೆ. ನಾನು ಉಲ್ಲೇಖ ಮಲ್ಪಡೆ ಹಾಕೊಂಡು ದಯಪಂಡ ಸ್ವಾಮಿಲು ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡನು ತುಳು ಭಾಷೆಡು, ಇತ್ತಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು, ಬೇತ ಭಾಷೆಡು ಪಾಡುಜಾರು, ತುಳುಟ್ಟೆಕಲ್ಲ ಪುದರ್ಂದು ಸೈನ್ ಪಾಡುವೇರು. ಅಂಚದ ಉಪರಾಗ ವಾದಿರಾಜರು ಆರು ತುಳು ಭಾಷೆಡೆ ಕೀರ್ತನೆ ಬರೆಯರು. ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿದಾಯಕವಾಗಿ ನಂಜಿನ ವಿಷಯದಾದ ಪಂಡ 14ನೇ ಶತಮಾನೋಡು ರತ್ನಾಕರ ವರ್ಣಿ ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ. ನನ್ನ ಕಾವ್ಯ ಹೇಗಿರಬೇಕು ಅಂತೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿಗೆ ತುಲುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ. ಆಗು ನಿನ್ ಪಣೊಂದುಲ್ಲ ಪಂಡ ತುಳುಕೊಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು. ನಿಖಲೆ ಮಾತು ಗೊತ್ತುಪ್ಪು ದ್ರಾವಿಡ ಭಾಷೆ ಸುರುಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು. ಅಂಚಾದ ಪುನಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತಾರಲ್ಲ ಪನ್ನೊಂದಿದ್ದು ವಿದ್ವಾಂಸರು ಒಪ್ಪುವರು ಹೆಂಚಿನ ಬಂಡ ಸುರುಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರುಟು ಪ್ರತ್ಯೇಕವಾಯಿನ ಭಾಷೆನೇ ತುಳು. ಅಂಚಾದ ಪುನಗ ಐಕೊಂಜಿ ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಲೆ ಪಂಪಿನ ಉದ್ದೇಶದಾದ ಪಂಡ ಆಯ್ತು ಅಗತ್ಯತೆ ಮನವರಿಕೆ ಆವಡುಂದಂಡ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕಾವಡು. ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ್ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಶ್ರವೇದಕ್ಲು ಬರ್ತೇರು, ಮಿಶ್ರವೇದಕ್ಲು ನಿಖಲು ಕನ್ನಡೋರು ಬರೆಯರು, ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರ್ ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತಪ್ಪು ಆ ಉದ್ದೇಶಗಳ ಬತ್ತಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆಯನ್ನು ಕಲ್ತಾರೆ, ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತಾರೆ, ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತಾರೆ. ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತಾರೆ, ತುಳುಟು ಕ್ರೈಸ್ತ ಗೀತೆಯನ್ನು ಬರೆಯರು, ಐದು ಪಕ್ಕ ತುಳುಟು ದುಂಬಳ ಪಠ್ಯ ರಚನೆ ಮಲ್ತಾರೆ, ಒಂದು ಬಹಳ ಮುಖ್ಯ ತುಳುಟು ಪಠ್ಯ ರಚನೆ ಮಲ್ದಾರೆ ಅಕಲು ತುಳು ಪಠ್ಯ ರಚನೆ ಕ್ರೈಸ್ತ ಮಿಷನರ ದಕ್ಕಲು ಮಲ್ದಾರೆ. ತುಳು ಕಲ್ಪಾವಡು ಬಂದ ಒಂದು ಕಲ್ಪನೆ ಅಕಲೆ ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ನಂಗಿಂತ ಇಂಚು 2010 ಬತ್ತಿನ ಇರ್ದಾಂದಲ್ಲ ಐದು ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೆ ಕೊಡ್ತಾರೆ. 1253 ಬೊಕ್ಕ ಉನ್ನೊಂದು ತುಗರ ಸಾಧ್ಯ ನಮ್ಮ ತುಳುಟು ಬೊಡಾಯನಾತ್ ಬರೆತಿನೆ ನಮ್ಮ ತುಗರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ ತುಳುತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನೆಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನ ಆರು ಬರೆತೇರಾಯ್ತು ದೇವಿಲ್ ವರ್ಷಿಪ್ ಆಫ್ ತುಳುವಾ ಅನ್ ಇಂಗ್ಲಿಷ್ ಬರೆತೇರು. ಅಂಚಾದ ಉಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸನು ಕನ್ನಡದೊಟ್ಟುಗೆ ನಮ್ಮ ಕ್ರೈಸ್ತ ಮಿಷನರಿ ದಕ್ಕುಲ್ಲ ಮಲ್ತಿನ ನಮ್ಮ ತುಗರ ಸಾಧ್ಯ. ಇದು ಬಹಳ ಮುಖ್ಯವಾಯಿನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರಣ 1930 ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯರನ್ನ ಅಂಡ ತುಳು ಚಳವಳಿ ಪಂಪಿನಂಚನ ಒಂದು ಕಲ್ಪನೆ ಬರ್ಪುಂಡು. 1900 US ಪಣಿಯಾಡ್ಯರ ನೇತೃತ್ವಡು ಕಿಲ್ಲರ್ ಇತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತರು, ಪೊಳಲಿ ಶಿನಪಾಯಗಡರು ಇತ್ತರು. ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿನ ಅಕಲು ಒಂದು ಪಂಪೇರು, ಒಂದು ಪಾತ್ರ ಬಂದ್ಪೇರು. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪನು ಕನ್ನಡದ ವಿರುದ್ಧ ಅಂದು. ಆ ಅಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪನು
2: ತುಳುಕ್ತಾ ಆ ತುಳು ಜನಕಲ್ನ ತುಳುಕ್ತಾ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚುಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪುಡು, ಬಹಳ ಪ್ರೀತಿದ ಪಡಡುಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪುಡು, ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನುಡು ಪಂಡ್ರಾಪುಡು ಶಕ್ತಿ, ಆ ಭಾಷೆಗೆ ಶಕ್ತಿ ಉಂಡು ಪನ್ಪಿನ ಅಂಚಾದ ಪುನಗ ಆ ರೀತಿದ ಒಂಜಿ ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೇ ಭಾಷಣ ಮಲ್ತೇರು. ಐದು ಬಕ್ಕ ತುಳುಟು ಬರೆಪಿನಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು, ತುಳು ಕಲ್ಪಾವನಂಚಿನ ಕೆಲಸ ಮಾಡ್ತಾರೆ, ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತೆ ಮೇತೆ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವಡ ತೂರ ಸಾಧ್ಯ. ಬಹುಶಃ ಐಕ್ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೇ ಆದುಪ್ತು. ನಿಕ ಒಂಜಿ ಪಾತ್ರ ಯಾನು ಪಂಡ್ರ ಮೂಲು ಇಷ್ಟಪಡಪೆ, ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ, ಕನ್ನಡ ಸಂಸ್ಕೃತಿ ಪಂಡ ಕನ್ನಡ, ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟಣ, ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಲ. ಆದ್ರೀಗುವ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ, ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು, ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ಒಂದು ನೋಪ್ಪಿಯೋಡಾಪಣು, ತುಳು ನೋಪ್ಪಿಯೋಡಾಪಣು, ಕೊಂಕಣಿ ನೋಪ್ಪಿಡಾಪಣು, ತುಳುತ್ತ ಬುಲೆಚಿಲ್ ನೋಪ್ಪಿಡಾಪಣು, ಕೊಂಕಣದ ಬುಲೆಚಿಲ್ ನೋಪ್ಪಿಡಾಪಣು, ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು.

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಲ ಗೊತ್ತೋಪು ತುಳು ಪಂಪೆನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಳ್ಳ ಕಲ್ಪ ಅವನು ಇಂಗ್ಲೀಷಡು ಉತ್ತರ ಬರಪಿನಿ ಇಂಗ್ಲೀಷು ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುಟೆ ಸ್ಟೂಡೆಂಟ್ ತತ್ತದಲ್ಲ ಇಂಗ್ಲೀಷ್ಲ ಇಂಗ್ಲೀಷು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಬೇಟ ಒಂದು ಸುತ್ತು ಪೋಲೆ ಅಕಲ್ ಪಾತ್ರ ಕೇನ್ಲೆ ಅಕಲ್ ಪಾತ್ರ ತುಳಟು ತೂಲೆ ಮುಲ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ್ರು ಕ್ಲಾಸ್ ಮಾತ್ರ ಕನ್ನಡ ಹಾಕಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕಲೆ ಕ್ಲಾಸ್ ಪಿರಾಯಿ ಬಕ್ಕ ಅಥವಾ ಕ್ಲಾಸ್ ಬುಡಿಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಲ ಇಜ್ಜಿ ದುಮ್ಮುಡ್ದು ದುಮ್ಮ ಎಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೇರಂದ ಫೈನ್ ಪಾಡೊಂದಿತ್ತೇರ್ ಬೆಂಚಿನ ಮಿತ್ತು ಅಂತೇರ್ ಕ್ಲಾಸ್ ಪಿದಾಯ ಪಾಡೊಂದಿತ್ತೇರ್ ತುಳು ಪಾತೇರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನಿ ಎಂಗ್ಲೇನ್ ಕಡಪಡೊಂದಿತ್ತೇರ್ ಪಿದಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಅಪಗದ ಮಾಸ್ಟ್ರ್ನ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಯಾನ ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೇ ಕಲ್ಪೋಡು ತುಳು ಪಾತೇರನ ಕನ್ನಡ ಓವೇ ಭಾಷೆ ಪಾತೇರ್ ಪಾತೇರ್ ಪಾತೇರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪರ ಸಾಧ್ಯ ಅಂಚಾದ ಪುಲಗ ಮಗಳು ಮೂಲ ತುಳುವೆ ಪಾತೇರೆ ಎರಡ ಕ್ಲಾಸ್ ತಗೊಳ್ಳ ತುಳುವೆ ಪಾತೇರೆ ಎರಡ ತುಳು ಬುಲೇರ ಸಾಧ್ಯ ದಾದ ಪಂಪಿನ ಅಂಚೆ ನಿಮಗೆ ಕಲ್ಪನೆ ಉಪ್ಪರ್ಲೇ ಯಾವ ತಪ್ಪು ಒಂದು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂಪಿನ ಇಂಜಿನ ಬಣ್ಣ ಇತ್ತ ಆ ಸ್ಥಿತಿ ಇಜ್ಜಿ ಅಂತ ತುಳು ಮೆಚ್ಚಿನ ಪಾತೇರು ಬೇರೆ ಕಾಲೇಜ್ ಇಡ್ಲ ಪಾತೇರು ಬೇರೆ ಶಾಲೆ ಇಡ್ಲ ಪಾತೇರು ಬೇರೆ ಇಲ್ಲಡ್ಲ ಪಾತೇರು ಬೇರೆ ಪೂರ ಪಾತೇರು ಬೇರೆ ಅಂಚಾದ ಉಪ್ಪನಾಗ ಎತ್ತೋ ನೇನ್ ನಮ್ಮ ತೂರ ಸಾಧ್ಯ ಇತ್ತ ಸ್ವಾತಂತ್ರ್ಯ ಪೂರ್ವಡದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲ್ ಬೈದ 50 ಜಾಸ್ತಿ ಆತನಿತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸಂಪತ್ ಸಿನಿಮಾಲ್ ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ಒರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದು ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಒಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿ ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳಿತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತನ ಬಂದ್ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ ಐದು ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತೆ ಬೇತ ಪ್ರಕಾರಡು ತುಳು ಬೆಲೆನೇ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನಾ ಆಯ್ನಡ್ದ ಬೊಕ್ಕ ಅಂತೂ ಐಕು ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊರ ಶುರು ಮಾಡ್ತಾರೆ ಯಾನ್ ದಾಯಗೂ ನನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏರ್ಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇವೇ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲೆ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಬಣ್ಣ 1,110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲೆ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಾಗು ನಾನು ಉಲ್ಲೇಖ ಮಾಡ್ತಂದ್ರೆ ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಮತ್ತು ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಆತು ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಆತು ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಆತು ತುಳುಕು ಶಕ್ತಿ ಉಂಡು ಕನ್ನಡದಾತೆ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೆ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕ್ಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನೇನು ನಮ್ಮ ಖಂಡಿತವಾದ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳುತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಟು ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನಕೇನು ಕೂಡ ಅವನು ಪಂಡದು ಪೋಯ ನಾವು ಅಕಲೇ ನಪ್ಪರ್ನೇ ಸಹಾಯ ತಯಾರಿದ್ದೀರ ಅವೇ ನಂಬರ್ನೇ ತಯಾರಿದ್ದೀರ ಪಂಡ ಉಡಲ್ದ ಉಲಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚ್ಛೇದಗೂ ದಾಯಿಗೆ ಇನಿಕ್ಲ ಸೇರದು ಜೀವಂಡ ನಮ್ಮ ಜನಪ್ರತಿನಿಧಿಗಳನ್ನ ಉಡಲಗು ಅಪೋತು ಜಿನಲ್ಲ ಅಕಲನ್ ಲೆಕ್ಕೋಡು ಇತ್ತಲ್ಲ ಒಂಜಿ ತುಳು ಪಾತೆರು ಭಾಷೆ ಒಂಜಿ ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪೂರ್ವದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ ಪಿನ ಅವು ಏಪ ನಮ್ಮ ಉಡಲ್ದಲ್ಲಿ ಪೋಪ್ಲ ಯಾನು ಸ್ವರೂಪ ನಂಕು ಮನವರಿಕೆ ಅವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರು ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಲೇ ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರು ಆರು ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪೇರು ಕಾರಣ ನೆಟ್ಲ ಉಲ್ಲೇಖ ಮಲಪೇರು ತುಳುಟು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೆ ಅಂದಾರಲ್ಲ ಬಂದ್ಪೇರು ಹುಷಾರೇಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಅಂತ ಪಂಪಿನೇನು ಬಂದ್ಪೇರು ಅಂಚಾದ ಒಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಳು ನಿಕಲ್ನ ಎದುರುಡು ದೀವಂಡ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗೂ ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜಿ ಇಂದ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಅಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರು ಇದಕ್ಕೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡು ಏರ್ ಪನ್ನಿ ಇದಕ್ಕೆ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನಿಂದು ಐದು ಬಕ್ಕ ದಾದಾಣ್ ಬಂಡ ಯಾನೆನ್ನು ನಿನ್ನ ಎಷ್ಟೋ ಜನ ಅಂಚೆ ಎನ್ನದೆ ರೈತ ಬಗ್ಗೆ ಪ್ರಯತ್ನನೇ ಆಗ್ತದೆ ನೀನು ಸ್ಕೂ ಪ್ರೌಢಶಾಲೆಡು ಪ್ರಾಥಮಿಕ ಶಾಲೆಡು ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನು ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಷ್ಟೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಕಾಲೋಡ ಅನುಷ್ಠಾನ ಅಂಡ್ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನಾತ ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನು ಪಂಪಿನಿದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸೊಲ್ಮೆಲು.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮೋಕಿದ ಬಂದುಲೆ,
2: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಟು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮುಟ್ಟೋದ್ರಿಂದ
3: ಬರೋದಿಲ್ಲ,
2: ಕೈ ಕುಲ್ಕೋದ್ರಿಂದ
3: ಬರೋದಿಲ್ಲ,
2: ಹಪ್ಕೊಳ್ಳೋದ್ರಿಂದ
3: ಬರೋದಿಲ್ಲ,
2: ಮುದ್ದು ಮಾಡೋದ್ರಿಂದ
3: ಬರೋದಿಲ್ಲ,
2: ಜೊತೆಲೆ ಊಟ ಮಾಡೋದ್ರಿಂದ
3: ಬರೋದಿಲ್ಲ,
2: ಸೊಳ್ಳೆ ಕೀಟ ಕಚ್ಚೋದ್ರಿಂದ
3: ಬರೋದಿಲ್ಲ,
2: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
3: ಬರೋದಿಲ್ಲ,
2: ಕೆಮ್ಮು ಸೀನೋದ್ರಿಂದ
3: ಬರೋದಿಲ್ಲ,
2: ಒಂದೇ ಶೌಚಾಲಯ ಬಳಸೋದ್ರಿಂದ
3: ಬರೋದಿಲ್ಲ.
4: ಅಯ್ಯೋ, ಏನು ಬರೋದಿಲ್ಲ?
5: HIV AIDS ಬರೋದಿಲ್ಲ.
6: ಅಣ್ಣ ಎಂಕೋ ಜಿಚ ಇರೇಗ
7: ಎಂಕದಾಲ ಬರ್ಚಿ ಸೇಕರ
6: ದಾನೆ
7: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
6: ಇರೇಗ ದಾದಾಂಡಿ ವೆಂಕಪ್ಪಣ್ಣ
7: ಎಂಚಿ ನಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾಂಡ ಲಾಭ ತೂ ಅರಗೆ ತಿಕ್ಕುಚಿ
6: ಸುರು ಸುರುಕು ಕೃಷಿ ಇಟ್ಟೆ ಇರ್ಲೆ ಕನಿ ಎನ್ನಲಾನೆ ಬರ
7: ಇವರ ಮಣಿಪ್ಪಂದೆ ಕುಲ್ಲುವನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಎಡ್ಡಂಡು
6: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ದಾರ
7: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
6: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು
7: ಶೇಖರ
6: ಅವು ನಮ್ಮ ಉಜಿರೆಡೆ ಉಂಡಿ
0: ಅಂದು ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97311904 0 8 0 8 4

0: ಸೊನ್ನೆ ಎನ್ಮ ಎನ್ಮ ಅಜ್ಜಿ.
1: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ, ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ, ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ, ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
5: ಮದ್ಯಪಾನ ಚಟದಿಂದ ದೂರ ಇರಿ, ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ, ರೇಡಿಯೋ ನಿನಾದ 90.4 FM.
6: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಧ್ವನಿ. ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ಸವಿಗಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ರಕ್ತಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪಾ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಮಾತಿರಗ್ಲಾ, ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವನ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಣ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚ್ಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮ ನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80%+ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, %82.31 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವೂ ಸಹ ನಮ್ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವೂ ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪ ವಿಭಾಗಾಧಿಕಾರಿ KJ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ VL ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ DG ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು
5: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
6: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
5: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
6: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೆರೀದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
4: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
3: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
4: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
3: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಯಕ್ಷ,
1: ನಾನು ಸಾನ್ವಿ
0: ಮಾಡುವ ನಮಸ್ಕಾರಗಳು. ಇದೀಗ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಕವನ ಬರೆಯುತ್ತಾರೆ. ಏಕೆಂದರೆ ಅಮ್ಮನ ಪ್ರೀತಿ ಕಣ್ಣಿಗೆ ಕಾಣುವ ಜಲಪಾತದಂತೆ. ಆದರೆ ಸದ್ದಿಲ್ಲದೆ ಯಾವುದೇ ಪ್ರಚಾರ ಬಯಸದೆ ಒಳಗೊಳಗೆ ಕರಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಅಪ್ಪನ ಪ್ರೀತಿ ಮಾತ್ರ ಕಣ್ಣಿಗೆ ಕಾಣದ ಅಂತರ್ಜಲದಂತೆ. ಅಪ್ಪ ಎಂದರೆ ಕೇವಲ ಎರಡಕ್ಷರದ ಹೆಸರಲ್ಲ, ಅದೊಂದು ಜವಾಬ್ದಾರಿಯ ಹೆಗಲು, ಧೈರ್ಯದ ಆಲಯ, ತ್ಯಾಗದ ಮಹಾಸಾಗರ. ಹೊರಗೆ ಕಠಿಣ ವಾಗಿ ಕಂಡರು ಒಳಗೆ ಮಮತೆಯ ಅಮೃತವನ್ನೇ ಬಚ್ಚಿಟ್ಟುಕೊಂಡಿರುವ ನಮ್ಮ ಬದುಕಿನ ಆ ದೇವರಿಗಾಗಿ ನಮ್ಮ ಈ ಇವತ್ತಿನ ವಿಶೇಷ ಅರ್ಪಣೆ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಅದು ಕವನವಾಗುತ್ತದೆ. ಅಪ್ಪನ ಮೌನ ತ್ಯಾಗವನ್ನು ವರ್ಣಿಸುವ ಒಂದು ಕವನ ಇವತ್ತಿನ ನಮ್ಮ ಮೊದಲ ಪ್ರಸ್ತುತಿ.
0: ಅಪ್ಪ ಮೌನ ಪ್ರೀತಿಯ ಸಾಗರ, ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ.
1: ಹೊರಗೆ ಕಠಿಣ ಕವಚದ ತೆಂಗು, ಒಳಗೆ ಮಮತೆಯ ಅಮೃತ ಗಂಗು. ಎಂತಹ ಅದ್ಭುತ ಸಾಲುಗಳು ಅಪ್ಪನ ವ್ಯಕ್ತಿತ್ವವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಲ್ವಾ?
0: ಹೌದು ಕೇಳುಗರೆ, ಕವನದ ಭಾವನೆಗಳು ಈಗ ಕಥೆಯ ರೂಪ ಪಡೆದುಕೊಳ್ಳಲಿವೆ. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಸಾರುವ ತಂದೆ ಮಗನ ಬಾಂಧವ್ಯ ಒಂದು ಹೃದಯ ಸ್ಪರ್ಶಿ ಕತೆ ನಿಮಗಾಗಿ.
2: ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ವಿಶ್ವನಾಥ್ ಮತ್ತು ಅವರ ಮಗ ಅಜಯ್ ವಾಸವಾಗಿದ್ದರು. ವಿಶ್ವನಾಥ್ ಅವರು ಹಳ್ಳಿಯ ಶಾಲೆಯೊಂದರಲ್ಲಿ ಸಣ್ಣ ನೌಕರಿ ಮಾಡುತ್ತಿದ್ದರು. ಬರುವ ಸಂಬಳ ಕೈಗೆ ಸಾಲುತ್ತಿರಲಿಲ್ಲ. ಆದರೂ ಮಗ ಅಜಯ್ನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕೆಂಬುದು ಅವರ ಜೀವಮಾನದ ಕನಸಾಗಿತ್ತು. ಮಗನ ಓದಿಗಾಗಿ ಅವರು ಹಗಲಿರುಳು ಕಷ್ಟಪಟ್ಟರು. ತಮಗಾಗಿ ಒಂದು ಹೊಸ ಬಟ್ಟೆಯನ್ನೂ ಕೊಂಡುಕೊಳ್ಳದೆ ಸಿಕ್ಕ ಸಿಕ್ಕ ಕಾಸನ್ನೆಲ್ಲ ಮಗನ ಫೀಸ್ ಕಟ್ಟಲು ಎತ್ತಿಟ್ಟಿದ್ದರು. ಅಜಯ್ ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕೊನೆಗೂ ಕಷ್ಟಪಟ್ಟು ಓದಿ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡನು. ಅಜಯ್ ನಗರಕ್ಕೆ ಹೋದ ಮೇಲೆಯೂ ವಿಶ್ವನಾಥ್ ಅವರು ತಮ್ಮ ಹಳೆಯ ಸೈಕಲ್ ಮೇಲೆ ಹೋಗಿ ತರಕಾರಿ ಮಾರಿ ಸಾಲ ಸೋಲ ಮಾಡಿ ಮಗನಿಗೆ ಪ್ರತಿ ತಿಂಗಳು ಹಣ ಕಳುಹಿಸಿದ್ದರು. 4 ವರ್ಷಗಳು ಕಳೆಯಿತು. ಅಜಯ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡನು. ಅವನಿಗೆ ತಿಂಗಳಿಗೆ 1,00,000 ರೂಪಾಯಿ ಸಂಬಳದ ಆಫರ್ ಸಿಕ್ಕಿತು. ಈ ಸಂತೋಷದ ಸುದ್ದಿಯನ್ನು ತಂದೆಗೆ ತಿಳಿಸಲು ಅಜಯ್ ಊರಿಗೆ ಬಂದನು. ಮನೆಗೆ ಬಂದ ಮಗನನ್ನು ನೋಡಿ ವಿಶ್ವನಾಥ್ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಬಾರೋ ಮಗನೇ, ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ಈ ಅಪ್ಪನ ಜನ್ಮ ಧನ್ಯವಾಯಿತು ಎಂದರು ವಿಶ್ವನಾಥ್. ಅಜಯ್ ಅಪ್ಪನ ಪಕ್ಕದಲ್ಲಿ ಕುಳಿತು ಅವರ ಹೊರಟಾದ ಕಷ್ಟಪಟ್ಟು ಸವೆದು ಹೋಗಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅಜಯ್ಗೆ ಅಪ್ಪನ ಕಾಲಿನಲ್ಲಿದ್ದ ಹರಿದ ಹಳೆಯ ಚಪ್ಪಲಿ, ಅವರು ಧರಿಸಿದ ಹರಿದ ಶರ್ಟ್ ನೋಡಿ ಮನಸ್ಸು ಭಾರವಾಗಿ ಸ್ನಾನವಾಯಿತು. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಕೀಲಿ ಕೈಯನ್ನು ತೆಗೆದು ಅಪ್ಪನ ಕೈಗಿಟ್ಟನು. ಏನಿದು ಮಗನೇ ಎಂದು ವಿಶ್ವನಾಥ್ ಆಶ್ಚರ್ಯದಿಂದ ಕೇಳಿದರು. ಅಪ್ಪ, ನನ್ನ ಮೊದಲ ಸಂಬಳದ ಮುಂಗಡ ಹಣದಲ್ಲಿ ನಿಮಗಾಗಿ ಹೊರಗಡೆ ಒಂದು ಹೊಸ ಕಾರು ಬುಕ್ ಮಾಡಿ ತಂದಿದ್ದೀನಿ. ಇನ್ಮುಂದೆ ನೀವು ಆ ಹಳೆಯ ಸೈಕಲ್ ಮೇಲೆ ಕಷ್ಟಪಟ್ಟು ತಿರುಗಾಡುವುದು ಬೇಡ. ನಿಮಗಾಗಿ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದುಕೊಡುತ್ತೀನಿ ಎಂದನು ಅಜಯ್ ಹೆಮ್ಮೆಯಿಂದ. ವಿಶ್ವನಾಥ್ ಅವರು ಆ ಕೀಲಿ ಕೈಯನ್ನು ನೋಡಿ ಮುಗುಳ್ನಕ್ಕರು. ನಂತರ ನಿಧಾನವಾಗಿ ಎದ್ದು ಒಳಗಿನ ಕೋಣೆಗೆ ಹೋಗಿ ಹಳೆಯದೊಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಆ ಪೆಟ್ಟಿಗೆಯನ್ನು ಅಜಯ್ ಎದುರು ತೆರೆದರು. ಅದರೊಳಗೆ ಅಜಯ್ ಒಂದನೇ ತರಗತಿಯಲ್ಲಿದ್ದಾಗ ಬರೆದ ನನ್ನ ಅಪ್ಪ ಎಂಬ ಪ್ರಬಂಧದ ಹಾಳೆ, ಅವನು ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದ ಮೊದಲ ಮೆಡಲ್ ಮತ್ತು ವಿಶ್ವನಾಥ್ ಅವರು ಮಗನ ಫೀಸ್ ಕಟ್ಟಲು ಮಾಡಿದ ಸಾಲದ ರಶೀದಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಗಡೆ ಒಂದು ಹಳೆಯ ಡೈರಿ ಇತ್ತು. ವಿಶ್ವನಾಥ್ ಆ ಡೈರಿಯನ್ನು ಮಗನ ಕೈಗಿಟ್ಟು ಹೇಳಿದರು, ಮಗನೇ, ನೀನು ತಂದಿರೋ ಕಾರು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈ ಅಪ್ಪನಿಗೆ ಕಾರ್ಗಿಂತ ದೊಡ್ಡ ಉಡುಗೊರೆ ನೀನು ಈಗಾಗಲೇ ಕೊಟ್ಟಿದ್ದೀಯಾ. ಈ ಡೈರಿ ನೋಡು. ಅಜಯ್ ಆ ಡೈರಿ ತೆರೆದಾಗ ಅದರಲ್ಲಿ ವಿಶ್ವನಾಥ್ ಅವರು ಪ್ರತಿ ತಿಂಗಳು ಮಗನಿಗೆ ಕಳುಹಿಸಿದ ಹಣದ ಲೆಕ್ಕದ ಜೊತೆಗೆ ಇಂದು ನನ್ನ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಬಂದಿದ್ದಾನೆ, ಇನ್ನು ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ, ನಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ತಂದೆ ಎಂದು ಬರೆದುಕೊಂಡಿದ್ದರು. ವಿಶ್ವನಾಥ್ ಮಗನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ತಂದೆಯಾದವನಿಗೆ ಮಗ ತಂದುಕೊಡುವ ವಸ್ತುವಿಗಿಂತ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗೌರವದಿಂದ ಬದುಕು ನಡೆಸುವುದೇ ದೊಡ್ಡ ಉಡುಗೊರೆ. ನೀನು ಗಳಿಸಿರುವ ಈ ಯಶಸ್ಸು, ನಿನ್ನ ಮುಖದಲ್ಲಿರುವ ಈ ನಗು, ಇದೆಲ್ಲ ಇದಕ್ಕಿಂತ ದೊಡ್ಡ ಕಾರು ಬಂಗಲೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪನ ಮಾತನ್ನು ಕೇಳಿದ ಅಜಯ್ಗೆ ದುಃಖ ಉಕ್ಕಿ ಬಂದಿತು. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದುಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತು ಬಿಟ್ಟನು.
1: ನಿಜಕ್ಕೂ ತಂದೆಗೆ ಮಕ್ಕಳ ಯಶಸ್ಸು ಮತ್ತು ಸಂಸ್ಕಾರವೇ ಅತ್ಯಂತ ದೊಡ್ಡ ಆಸ್ತಿ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಕಾರ್ಯಕ್ರಮದ ಭಾವನೆಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸುಂದರ ಗಾಯನ ತಂಡ ಸಿದ್ಧವಾಗಿದೆ. ಅಪ್ಪನ ಪ್ರೀತಿಯನ್ನು ಸ್ತುತಿಸುವ ಭಾವಪೂರ್ಣ ಸಮೂಹ

0: ವಾವ್, ಎಂತಹ ಸುಮಧೂರ ಧ್ವನಿ! ಹಾಡಿನ ಒಂದೊಂದು ಪದವು ಅಪ್ಪನ ನೆನಪನ್ನು ತರಿಸುವಂತಿತ್ತು.
1: ಮಗುವಾಗಿ ನಾವು ಹಠ ಮಾಡಿದಾಗ ಆಟದ ಗೆಳೆಯನಾಗುತ್ತಾನೆ, ತಪ್ಪು ಹಾದಿ ತುಳಿದಾಗ ಕಠಿಣ ಗುರುವಾಗುತ್ತಾನೆ, ಬದುಕಿನ ಜಂಜಾಟದಲ್ಲಿ ಜವಾಬ್ದಾರಿಯ ಹೆಗಲಾಗುತ್ತಾನೆ, ಹೆದರಿ ನಿಂತಾಗ ಬೆನ್ನ ಹಿಂದೆ ನಿಲ್ಲುವ ಧೈರ್ಯದ ರಕ್ಷಕನಾಗುತ್ತಾನೆ, ಮುಖದ ತುಂಬ ಜವಾಬ್ದಾರಿಯ ಮುಖವಾಡ ಧರಿಸಿ ಮನಸ್ಸಿನ ತುಂಬ ಮಮತೆಯ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ಅಪ್ಪನ ವಿಭಿನ್ನ ಪಾತ್ರಗಳ ಜರ್ನಿ ಇಲ್ಲಿದೆ. ನಮ್ಮ ಕಲಾವಿದರು ಕೇವಲ ತಮ್ಮ ಧ್ವನಿಯ ಮಾಂತ್ರಿಕತೆ ಮೂಲಕವೇ ನಿಮ್ಮ ಕನ್ನಾಳಿಗಳನ್ನು ಒದ್ದೆ ಮಾಡಲು ಸಿದ್ಧರಾಗಿದ್ದರೆ ನಿಮ್ಮ ಹೃದಯ ತಂತಿಯನ್ನು ಮೀಟಲು ಬರುತ್ತಿದೆ ಒಂದು ಕಿರುನಾಟಕ. ಅಪ್ಪ ನೂರಾರು ಪಾತ್ರಗಳ ಏಕೈಕ ನಾಯಕ.
2: ಅಪ್ಪ ಅಪ್ಪ ಬೇಗ ಬನ್ನಿ, ನೀವಿವತ್ತು ಕುದುರೆ ಆಗಬೇಕು, ನಾನು ನಿಮ್ಮ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು.
3: ಆಹಾ ಬಂದೆ ಬಂದೆ ನನ್ನ ರಾಜಕುಮಾರ, ತಗೋ ನಿನ್ನ ಕುದುರೆ ರೆಡಿಯಾಗಿದೆ, ಹತ್ತಿಗೋ ಬೆನ್ನ ಮೇಲೆ.
4: ಹೌದು, ಮಗುವಿನ ತುಂಟತನಕ್ಕೆ ಅಪ್ಪ ಗೆಳೆಯನಾಗುತ್ತಾನೆ, ಆದರೆ ಅದೇ ಮಗು ತಪ್ಪು ಮಾಡಿದಾಗ ಅಪ್ಪ ಕಠಿಣ ಗುರುವೂ ಆಗುತ್ತಾನೆ.
3: ರಾಹುಲ್, ಗಣಿತದಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದ್ಯಾ? ಪರೀಕ್ಷೆ ಅಂದರೆ ಆಟ ಅನ್ಕೊಂಡಿದೀಯಾ?
2: ಅದು ಇಲ್ಲ ಅಪ್ಪ, ಅದು ಲೆಕ್ಕ ತುಂಬಾ ಕಷ್ಟ ಇತ್ತು.
3: ಅಳಬೇಡ ಪುಟ್ಟ, ಕಷ್ಟ ಅಂತ ಓಡಬಾರದು, ಬಾ ಇಲ್ಲಿ ಕುಳಿತುಕೋ, ಈ ಲೆಕ್ಕ ನಿನಗೆ ಎಷ್ಟು ಸುಲಭವಾಗಿ ಹೇಳಿಕೊಡುತ್ತೇನೆ ನೋಡು. ಸೋಲಿಗೆ ಹೆದರಬಾರದು, ಎದುರಿಸಬೇಕು, ಸರಿನಾ?
4: ದಿನಗಳು ಉರುಳಿದವು. ಬಾಲಕ ರಾಹುಲ್ ಈಗ ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ರೆಕ್ಕೆ ಬಂದ ಹಕ್ಕಿಗೆ ಹಾರುವ ಆಸೆ ಹೆಚ್ಚು, ಆದರೆ ಆ ಹಾರಾಟದಲ್ಲಿ ಎಡುವಿದಾಗ ಅಪ್ಪನೇ ರಕ್ಷಕನಾಗುತ್ತಾನೆ.
2: ಅಪ್ಪ ಸಾರಿ ಅಪ್ಪ, ಫ್ರೆಂಡ್ಸ್ ಜೊತೆ ಬೈಕ್ ರೇಸ್ ಮಾಡ್ತಾ ಇದ್ದಾಗ ಪೊಲೀಸ್ನವರು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
3: ಎಲ್ಲಿದ್ದೀಯಾ ನೀನು? ನಿನಗೆ ಎಷ್ಟು ಬಾರಿ ಹೇಳಬೇಕು ರಾಹುಲ್?
1: ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ.
4: ಮಗ ತಪ್ಪು ಮಾಡಿದಾಗ ಇಡೀ ಪ್ರಪಂಚವೇ ಅವನನ್ನು ದೂಷಿಸಬಹುದು, ಆದರೆ ಅಪ್ಪ ಪೊಲೀಸರ ಮುಂದೆ ಕೈ ಮುಗಿದು ದಂಡ ಕಟ್ಟಿ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಕರೆತರುತ್ತಾನೆ. ಮನೆಗೆ ಬಂದ ಮೇಲೆ
1: ರಾಹುಲ್, ನಿನ್ನ ವಯಸ್ಸಿಗೆ ವೇಗ ಚೆನ್ನಾಗಿರುತ್ತೆ, ಆದರೆ ನಿನ್ನ ಜೀವ ನಮಗೆ ಮುಖ್ಯ. ನಿನಗೇನಾದರೂ ಆದರೆ ಈ ಅಪ್ಪ ಬದುಕಿರ್ತಾನ? ಇನ್ ಮುಂದೆ ಹೀಗಾಗಬಾರದು. ಈಗ ನಿನ್ನ ಕಾಲೇಜ್ ಪ್ರವಾಸಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡು ತಗೋ, ನಿನ್ನ ಖುಷಿ ನಮಗೆ ಮುಖ್ಯ.
4: ಉರುಳಿತು. ರಾಹುಲ್ ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್. ಜವಾಬ್ದಾರಿಗಳ ಒತ್ತಡದಲ್ಲಿ ಸಿಲುಕಿ ಕಂಗಾಲಾದ ಅವನಿಗೆ ನೆನಪಾಗುವುದು ಅದೇ ಹಳೆಯ ಧ್ವನಿ.
2: ಹಲೋ ಅಪ್ಪ, ನನ್ನಿಂದ ಕೆಲಸ ಸಾಧ್ಯವಾಗ್ಲಿಲ್ಲ ಅಪ್ಪ. ಆಫೀಸ್ ನಲ್ಲಿ ತುಂಬಾ ರಾಜಕೀಯ ಇದೆ, ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ನನಗೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅನಿಸ್ತಿದೆ.
1: ರಾಹುಲ್ ನೆನಪಿದೆಯಾ, ಸಣ್ಣವನಿದ್ದಾಗ ಗಣಿತದ ಲೆಕ್ಕ ಕಷ್ಟ ಅಂದಾಗ ನಾನು ನಿನಗೆ ಏನೆಂದು ಹೇಳಿದ್ದೆ?
2: ಸೋಲಿಗೆ ಹೆದರಬಾರದು, ಎದುರಿಸಬೇಕು ಅಂತ.
1: ಹೌದು ಮಗನೇ, ಬದುಕು ಕೂಡ ಒಂದು ಗಣಿತದ ತರಾನೇ, ಕಷ್ಟದ ಲೆಕ್ಕ ಬಂದಾಗ ಪುಸ್ತಕ ಮಡಿಚಿರಬಾರದು. ಈ ಅಪ್ಪ ನಿನಗೆ ಆಟ ಆಡೋದು ಮಾತ್ರ ಕಲಿಸಿಲ್ಲ, ಬಿದ್ದಾಗ ಹೇಗೆ ನಿಲ್ಲಬೇಕು ಅಂತಲೂ ಕಲಿಸಿದ್ದಾನೆ. ಆಫೀಸ್ ರಾಜಕೀಯ ಸೋಲು ಎಲ್ಲವೂ ತಾತ್ಕಾಲಿಕ, ನಿನ್ನ ಶ್ರಮ ಶಾಶ್ವತ.

0: ಧೈರ್ಯವಾಗಿ ಮುನ್ನುಗ್ಗು. ನಿನ್ನ ಹಿಂದೆ ಈ ಅಪ್ಪ ಇದ್ದಾನೆ.
1: ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀವು ನನ್ನ ಜೊತೆ ಮಾತನಾಡಿದ್ರೆ ಸಾಕು, ಎಂತದೇ ದೊಡ್ಡ ಸಮಸ್ಯೆಯು ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಬಾಲ್ಯದ ಗೆಳೆಯನಾಗಿ ತಪ್ಪು ಮಾಡಿದಾಗ ತಿದ್ದೋ ಗುರುವಿನ ತರಹ ಸಂಕಷ್ಟದಲ್ಲಿ ರಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನೀವು ನನಗಾಗಿ ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಾ ಅಪ್ಪ, ನೀವು ಗ್ರೇಟ್ ಅಪ್ಪ.
0: ಮಗನೇ, ಮಗ ಗೆದ್ದು ನಿಂತಾಗ ಸಿಗುವ ಸಂತೋಷದ ಮುಂದೆ ಈ ಅಪ್ಪನಿಗೆ ಯಾವ ಪಾತ್ರವೂ ದೊಡ್ಡದಲ್ಲ ಕಣು. ನೀನು ಚೆನ್ನಾಗಿದ್ದರೆ ಸಾಕು.
2: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಬದುಕಿನ ತೆರೆಯ ಹಿಂದೆ ನಿಂತು ನಮಗಾಗಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಸೂಪರ್ ಹೀರೋ ಅಂದರೆ ಅಪ್ಪ. ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿರುವ ಪ್ರತಿಯೊಬ್ಬ ತಂದೆಗೂ ನಮ್ಮ ಈ ರೇಡಿಯೋ ನಾಟಕದ ಮೂಲಕ ಗೌರವಪೂರ್ವಕ ಪ್ರಣಾಮಗಳು.
3: ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಸುಂದರ ಸರಣಿಗೆ ಮತ್ತೊಂದು ಸಮೂಹ ಗೀತೆ

0: ಈ ಹಾಡು ನಮ್ಮೆಲ್ಲರ ಹೃದಯದಲ್ಲಿ ಅಪ್ಪನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಲಿ. ಕೇಳುಗರೆ,
1: ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದಕ್ಕೆ ಸರ್ವರಿಗೂ ಮನಪೂರ್ವಕ ಧನ್ಯವಾದಗಳು.
0: ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ, ಸಹ ಶಿಕ್ಷಕರು SDM CBSE ಸ್ಕೂಲ್ ಉಜಿರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅದ್ವಿಕಾ, ಅದ್ವಿಕಾ ರೈ, ಆದ್ಯ ಭಟ್ ಪಿ, ಅನಿಕಾ ಜೈನ್, ಆರಾಧ್ಯ ಡಿಪಿ, ಸಾನ್ವಿ ಯಕ್ಷ, ಆದ್ಯ ಪಿ, ಕೃಷ್ಣ ಪ್ರಸಾದ್, ಸ್ಕಂದರಾವ್ ಕೆ, ಕನ್ವಿ ಕೆ, ಮಂಜುನಾಥ್, ಶ್ರೀವರ, ಶ್ರೇಷ್ಠ, ಮನ್ವಿತ, ಅರ್ಘ್ಯವಿ, ಪ್ರಣೀತಾ ಡಿ, ತ್ರಿಷಿಕಾ ಆರ್, ಸನ್ನಿಧಿ ಕೆ, ಸಾನ್ನಿಧ್ಯ ಭಟ್, ರಚಿಕಾ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
3: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
2: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
4: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
5: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲು, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, KYC ಗಾಗಿ. 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ KYC ಅಪ್ಡೇಟ್ ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ OTP ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. OTP ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ನನ್ನ ಫೀಸ್. ಆರ್ಬಿಐ ಹೇಳುತ್ತೆ
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇವತ್ತು ಊಟಕ್ಕೇನ್ ಮಾಡಿದೀಯಾ?
3: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
2: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
3: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
2: ಓ,
4: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
5: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
6: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
7: ಹಾ, ಅವರಿಗೆ ಮಕ್ಕಳ ನಡುವೆ ಮೂರು ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
6: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
7: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
0: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
8: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
6: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
7: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
0: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
8: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ನಮಸ್ಕಾರ, ನಿಕ್ಲು ಕಿರುನಲ್ಲರು ರೇಡಿಯೋ ನಿನಾದ 90.4 FM. ತುಳುವೇರ್ನ ಆಚಾರ ವಿಚಾರಗಳು ವಿಶೇಷವಾದ ಉಪ್ಪುಂಡು. ನಮ್ಮ ದುಂಬು ಬರ್ಪುಣಂಚಿನ ಪ್ರತಿಯೊಂಜಿ ತಿಂಗಳುಡ್ಲ ಬೇತೆ ಬೇತೆ ತುಳುತ ಆಚರಣೆ ಸಂಸ್ಕೃತಿ ಮತ ನಮಕ್ ತೆರೆದ ಬರ್ಪ. ಇತ್ತೆ ಆಟಿ ತಿಂಗಳು, ಆಟಿ ತಿಂಗಳುಡು ವಿಶೇಷವಾಯಿನಂಚಿನ ಆಚರಣೆ ಬೊಕ್ಕ ಸಂಪ್ರದಾಯಲು ಮತ ಉಲ್ಲ. ನೆತ್ತ ಬಗ್ಗೆ ಪಾತ್ರಕತೆ ಮಲ್ಪರೆ ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ತ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ ಉಳ್ಳೇರು. ಮೇರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರ್ಲಾಂದ್ ಅಂಚನೆ ತುಳುನಾಡದ ಆಚಾರ ವಿಚಾರಕ್ಕೂ ಸಂಬಂಧಪಟ್ಟದ ಸಂಶೋಧನೆ ಎಲ್ಲ ಮಾಡ್ತಿದ್ದೇರು. ಮೇರೇನು ಪಾತ್ರ ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಅಮೃತವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ.

ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತ್ತೋ ಸಿರೂತ ತಿಂಗಳ ಸಂಪಿನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳ ಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗೋ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಎಸಿಲ ಸಂಸ್ಕೃತಿ ನಿಗಳ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು. SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನು ಮಲ್ತೊಂದ್ರಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
2: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ 5-12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
5: ಸುರಶೆಟ್ಟಿಕೊಪ್ಪ ಕಲಗಡಗಿ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮೂರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
4: ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟ್ರೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
6: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
7: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್ಕೆ ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ, ಜಾಡು ಹಿಂಬಾಲಿಸಿ, ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
9: ಒಂದೊಂದು ಅಥ್ಲೀಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ ನಲ್ಲಿ ನಡೆಯುತ್ತೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೀಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೀಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೀಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ಸ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಸೊ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದನ್ನ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
4: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 myGov.in ಅಥವಾ 1800 7800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922 ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025 ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
3: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
10: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
10: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
10: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
10: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಎಂಕದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕಸಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿನ ಅಂದು ಪನ್ಪುನ ಮಾರಾಯ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಂಡು ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲುವನ ನಿನಂತೂ ನಾಕ ಅಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಎಡ್ಡಂಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನ ಪರೀಕ್ಷೆ ಮಾಡ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 1 4 0 8 0 8 ಫೋನ್ ನಂಬರ್ ಕೊಡೋರ 97 3 1 4 0 8 0 8

ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
1: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಿಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
3: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
2: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
4: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
5: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್. ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೆ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೆ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 500,000 ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ಣು ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ, ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ, ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರ್ದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವ್ ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ, ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನ್ಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡೋ, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ ಹಂಗಂದ್ರೇನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು ಸ್ಕಾರ್ಪು ಟೋಪಿ ಹಾಕೊಳ್ಬೇಕು, ಇಲ್ಲೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೇ?
3: ಅಷ್ಟೇ ಅಲ್ಲ ಪುಟ್ಟಿ, ನನ್ಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣವ ತಾತ.
3: ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ, ಬಾ ಮೊದಲು ಎಲ್ರು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಖಂಡಿತ ಹೇಳಿದೀನಿ.
2: ಹೌದಾ, ಏನ್ ಹೇಳಿದಿರಾ ತಾತ?
3: ಏನಂದ್ರೆ ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ PR ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಬಹುಶಃ ಒಂದು ದಿನ ನಾನಿನ PR ಮ್ಯಾನೇಜರ್ ಆಗ್ಬೋದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹಾ ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ವರ್ಷ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸು. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತೂ ತಡ ಅನ್ನೋದಿಲ್ಲ ಅಂತ ನೀನೇ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಾಮಣ್ಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ ಎರಡು ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ, ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ಮ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ ತಾನೆ. ಆಗ ಅವರೊಡೆ ನಾವು ಮಾತಾಡೋದೇನಾದ್ರು ನಿಲ್ಲಿಸಿದ್ವಾ? ಇಲ್ಲ ತಾನೆ.
1: ಏ, ನನ್ನ ಕಣ್ಣಿನ ತೊಂದರೆಗೆ ನನ್ನ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ನ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಲ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
0: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದೀಯ ಪುಟಿ?
0: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
0: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿರ್ತಿದ್ದೆ. ನನ್ನ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ನ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
0: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ.
0: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
0: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
0: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 14567 ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
0: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
0: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
0: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
0: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ, ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ?
0: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ, ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
0: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
0: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
0: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
5: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಆ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವೃದ್ಧಾಪ ಪಿಂಚಣಿ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಕಂಪ್ಲೇಂಟ್ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡೋಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ನಲ್ಲಿದ್ರೆ, ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆಯೇ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
0: ಹಾಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ.
0: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ, ನಿಮಗೇನ್ ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ 1 ಒತ್ತಿ, ಅದಕ್ಕಾಗಿ 2 ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ, ನಮ್ ತರಾನೆ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
0: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ. ಕರೆ ಮಾಡಿ ಹಾಗಿದ್ರೆ.
1: ನಾನಾ?
3: ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳೋ.
1: ಅಕ್ಕ, ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕಿಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮೀ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸುವಾಗ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗತ್ತೆ.
0: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ. ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
0: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
0: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ, ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ, ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೆ ಓಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೇ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ, ಸರಿಯಾಗಿ ಹೇಳು ಎಷ್ಟು ನಾಣ್ಯಗಳಿವೆ, ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ, ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೇ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ, ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ, ಈಗ ನನಗೆ ಮದುವೆ ಆಗಿದೆ, ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ ಬಹಳ ಒಳ್ಳೆದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಹ್ಮ್, ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
2: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
0: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
1: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆನೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳಿದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
6: ನನ್ ಸೊಸೆಗೆ ಬೇಜಾರಾಗತ್ತೆ,
1: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ್ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
2: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದೆ ಅಷ್ಟೇ.
0: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ. ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
7: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
8: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಮಾತರೆಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಅವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನ ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನ ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನ ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನ ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನ ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನ ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿಎಡ್ ಶಿಕ್ಷಕರಿಗೆ, ಬಿಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನು ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು

0: ಇದುವರೆಗೆ ಸಂಹಿತಾ ಎಸ್ ಮೈಸೂರಿ ಇವರು ಹಾಡಿರುವ ಕೆಲವು ಸುಗಮ ಸಂಗೀತ ಗೀತೆಗಳನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
0: ಸರ್, ಈಗ ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ.
2: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
2: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು. ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು. ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು. ರಗಳೆ ಸಾಹಿತ್ಯ ಹುಟ್ಟುಕೊಳ್ತು. ಸ್ವರವಚನ ಹುಟ್ಟುಕೊಳ್ತು. ತತ್ವಪದಗಳು ಹುಟ್ಟುಕೊಳ್ತು. ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ. ಜನರು ಅದನ್ನು ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು.
0: ಹೌದು,
2: ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬ ಆತಂಕವನ್ನು ಎದುರಿಸಬೇಕಾಗತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬ ಏಕಮುಖವಾಗಿರುವಂಥದ್ದು. ಅಂದರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನು ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಮಾಜಿಕೀಕರಣಗೊಳಿಸಿರುವಂಥದ್ದು. ಈ ಸಮಾಜಿಕೀಕರಣಗೊಳಿಸೋದು ಅಂತಂದರೆ, ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ ಇದು. ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ, ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
0: ಹೌದು,
2: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ ಅದು, ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆ ಇರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
0: ಹೌದು,
2: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
0: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
2: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನ್ ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ. ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನ, ಕಾಲೇಜುಗಳನ್ನ ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂಥ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂಥ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂಥ, ಜ್ಞಾನವನ್ನು ಬೆಳೆಸುವಂಥ, ಅವರೊಳಗಡೆ ಜಾಗೃತಿ ಮೂಡಿಸುವಂಥ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನುಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
0: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
2: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದರೆ ನಮ್ಮ ಭಾರತದ ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂಥ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ, ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆನೇ ಬರೋದಿಲ್ಲ. ಮತ್ತೆ ಯಾರು ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆಯನ್ನ ರೂಪಿಸ್ತಕ್ಕಂಥವ್ರು ಇದೇ ವರ್ಗ, ಅದೇ ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದ್ರೆ, ಜನಸಾಮಾನ್ಯರು ಮಾತಾಡತಕ್ಕಂತ, ಜನಸಾಮಾನ್ಯರು ಯೋಚನೆ ಮಾಡತಕ್ಕಂತ, ಜನಸಾಮಾನ್ಯರು ಸೃಷ್ಟಿಸತಕ್ಕಂತ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನು ಅಂತಂದ್ರೆ, ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನೊಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣಾವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು, ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
0: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನ ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದು.
2: ಈಗ ನಿಮ್ಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿದ್ದದ್ದು. ಅಂದ್ರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ, ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತ ಏನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದ್ರೆ, ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವು ಏನಾಗಿದೆ ಅಂದ್ರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದ್ರೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನ ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನ ಕನ್ನಡಿಗರಿಗೆ ತಲುಪಿಸಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದ್ರೆ, ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ದೇ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ದೇ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನು ಮಾತಾಡತಕ್ಕಂಥವ್ರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ಥರದ ಪ್ರಯತ್ನಗಳನ್ನು ನಾವೆಲ್ಲ ಮಾಡಬೇಕು.
0: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
2: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದ್ರೆ, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನು ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
0: ಹೌದು,
2: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸಬೇಕು, ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರ್ತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ತಾ ಹೋದ್ರೆ ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂತವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ. ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ. ರವೀಂದ್ರ ಠಾಗೂರ್ ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳೆಯಬಹುದು. ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರ್ಬೋದು, ಡಪ್ಪಿನಾಟ ಇರ್ಬೋದು, ಯಕ್ಷಗಾನ ಇರ್ಬೋದು,

0: ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
1: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೆಲವರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನು ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ನ ಬಸ್, BUS, ಬಟ್ ನಾವೇನ್ ಮಾಡಿದೀವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜು, ಟಿವಿ, ಮೊಬೈಲ್, ಈ ಪದಗಳು ನಮಗೆಲ್ಲ ಹೊಸದು, ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ.

0: ಆದರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದ್ದಾರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ, ಯಾರು ಕನ್ನಡಕ್ಕೆ ಬೆವರರಿಸಿದ್ದಾರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವೆಲ್ಲ ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ. ಅದು ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಅದರಲ್ಲಿ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ, ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಮಾನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ಈ ನಾಶ ಅಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ CET ಅಂತ ಒಂದು ಪರೀಕ್ಷೆ ಮಾಡ್ತಾರೆ. ಮಾಡಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೇ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತೊಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನು ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದರೆ ಅವಾಗ ಏನಾಗುತ್ತೆ ಅಂದರೆ, ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ, ಅದನ್ನು ಸುಮ್ಮನೆ ಒಂದು ಕನ್ನಡ ಇದೆ, ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು, ಅದನ್ನು ಒಟ್ಟು ಒಂದು ಕನ್ನಡದ ಸ್ಮಿತಿಯಾಗಿ, ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನು ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕು ಅಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದೊಂದು ಯೋಚನೆ ಮಾಡಿದರು. ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ ಒಂದು ಟೆಕ್ಸ್ಟ್ ಬುಕ್ ಮಾಡಿದ್ರು ಅಷ್ಟೇ, ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಟ್ ಅದನ್ನು ಗಂಭೀರವಾಗಿ ಪರಿಗಣಿಸುವ ಹಾಗೆ ನಾವು ಶಿಕ್ಷಣದಲ್ಲಿ ಒಂದು ನೀತಿಯನ್ನು ತರಬೇಕು.
0: ಈ ಶೈಕ್ಷಣಿಕ ವಲಯದಲ್ಲಿ ತ್ರಿಭಾಷಾ ಸೂತ್ರ ಬಹಳ ಪರಿಣಾಮಕಾರಿ ಎನ್ನುವ ಮಾತಿದೆ.
1: ಇಲ್ಲ, ಈ ತ್ರಿಭಾಷಾ ನೀತಿ ಬೇಕು. ಯಾಕಂದರೆ ನಮಗೆ ಜಗತ್ತಿನ ಜೊತೆಗೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬೇಕು, ಭಾರತದ ಜೊತೆಗೆ ಮಾತಾಡಲಿಕ್ಕೆ ಹಿಂದಿ ಬೇಕು, ಕರ್ನಾಟಕದ ಜೊತೆ ಮಾತಾಡಲಿಕ್ಕೆ ಕನ್ನಡ ಬೇಕು. ಈ ಮೂರು ಭಾಷೆಗಳನ್ನು ಕಲಿಸುವ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ತರಲೇಬೇಕು. ಯಾಕಂದರೆ ಒಂದು ಮಗು ಏಕಕಾಲಕ್ಕೆ ಮೂರು ಭಾಷೆಯನ್ನು ಕಲಿಯುವ ಶಕ್ತಿ ಇದೆ. ಅದಕ್ಕೆ ಮಾನಸಿಕವಾಗಿ ಬೌದ್ಧಿಕವಾಗಿ ಯಾವ ತೊಂದರೆಗಳು ಆಗೋದಿಲ್ಲ. ಮತ್ತು ಸ್ವಾತಂತ್ರ್ಯ ಬಂದ ನಂತರ ಈ ತ್ರಿಭಾಷಾ ಸೂತ್ರವನ್ನೇ ನಾವು ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ.
0: ಹೌದು,
1: ಮುಂದೆ ಕೂಡ ಇದು ಇರಬೇಕು. ಇದ್ದಾಗ ಖಂಡಿತ ಒಳ್ಳೇದಾಗುತ್ತೆ ಮಕ್ಕಳಿಗೆ.
0: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ, ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
1: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನ ಬಲಗೊಳಿಸಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನ, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನ, ಸರ್ವಾಧಿಕಾರ ನೀತಿಯನ್ನ, ಬೇಕಾಬಿಟ್ಟಿ ಮಕ್ಕಳನ್ನ ದುಡಿಸಿಕೊಳ್ಳುವ ನೀತಿಯನ್ನ, ಮನಸೇಚ್ಛೆ ಮಕ್ಕಳನ್ನ ರೂಪಿಸುವ ನೀತಿಯನ್ನ ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ, ಅಷ್ಟೇ ಮಹತ್ವವನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು LKG ಓದಲಿಕ್ಕೆ 1 ಲಕ್ಷ, 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೆ ಕೂತ್ಕೊಳ್ಬೇಕು, ಹಿಂಗೆ ನಿಂತ್ಕೊಳ್ಬೇಕು, ಹೀಗೆ ಇರಬೇಕು ಅನ್ನುವಂಥ ಏನು ಇದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಅಸ್ಮಿತಿಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ
0: ಮಾಡಬೇಕು.
1: ಆವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
0: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬದಲಾಗಿ ಭಾಷೆಯನ್ನು ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ, ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನ ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
3: ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಯೋ ಉಂಡು. ನಿಂಗಲ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಹಾಕಿದ ಬಂಧುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿ ಉರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ, ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಇದು ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮಂಗಳೂರಿನ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು.
1: ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ಪುತ್ತೂರು. ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೈಫ್ ಅನ್ನೋದು ಡಿಫ್ರೆಂಟ್ ಅಲ್ಲಿ ಡಿಪೆಂಡ್ ಆಗಿದೆ. ಈಗೊಂದು ನೋಡಿದ್ರೆ ನಾಳೆಯೊಂದು ನೋಡ್ತಾ ಇದ್ದೇವೆ. ಒಟ್ಟಲ್ಲಿ ವಾಸ್ತವದಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗಳೇ ಕಾಣ್ತಾ ಇದ್ದೇವೆ. ನಮ್ಮ ಮಾತು, ನಂಬಿಕೆ, ವ್ಯವಹಾರ ಇವೆಲ್ಲವೂ ಇವತ್ತು ಈಸಿ ಆಗಿರಲ್ಲ. ನಂಬಿಕೆ ಅಂತ ಹೇಳಿದಾಗ ನನ್ನ ನೆನಪಾಯ್ತು, ಇವತ್ತು ನಂಬಿಕೆ ಯಾರ ಮೇಲೆ ಇಡೋದು ಎನ್ನುವುದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಆಗಿರುತ್ತೆ. ಯಾಕಂದ್ರೆ ಆ ಅರ್ಹತೆ ಯಾರಲ್ಲಿರುತ್ತೆ, ಅನರ್ಹರು ಹೆಂಗಿರ್ತಾರೆ ಎನ್ನುವುದೇ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಸಾನ್ವಿ ಏನ್ ಹೇಳ್ತಾಳೆ ಕೇಳೋಣ.
2: ನಾನು ನಿಮ್ಮ ಪ್ರೀತಿಯ ಸಾನ್ವಿ ಎಸ್ ಪುತ್ತೂರು. ನಮ್ಮ ಜೀವನದಲ್ಲಿ ಸಂಬಂಧಗಳು ತುಂಬಾ ಮುಖ್ಯ. ಅದು ರಕ್ತ ಸಂಬಂಧ ಆಗಿರಲಿ, ಸ್ನೇಹಿತರೆ ಆಗಿರಲಿ, ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದರೆ ನಮ್ಮ ಲೈಫ್ಗೆ ಅರ್ಥನೇ ಇರಲ್ಲ ಅಲ್ವಾ? ಎಸ್, ನಮ್ಮ ಸಂಬಂಧ ಕೊನೆಯವರೆಗೂ ಚೆನ್ನಾಗಿರಬೇಕು ಅಂತಂದರೆ ಅಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಗಟ್ಟಿಯಾಗಿದ್ರೆ ಯಾರಿಗೂ ನಮ್ಮ ಒಳ್ಳೆ ಸಂಬಂಧವನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗಿದ್ದು ಯಾಕಂದ್ರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದಾಗ. ನಂಬಿಕೆಯನ್ನು ಗಳಿಸೋದು ತುಂಬಾ ಕಷ್ಟ, ಕಳ್ಕೊಳ್ಳೋದು ತುಂಬಾ ಸುಲಭ. ಈಗ ಒಂದು ಪೇಪರನ್ನು ಹರಿತೀವಿ, ಅದನ್ನು ಮತ್ತೆ ಒಂದ್ ಮಾಡೋಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸ್ಬಹುದಲ್ಲ ಅಂತ ನೀವು ಕೇಳಬಹುದು. ಅಂಟಿಸ್ಬಹುದು, ಆದರೆ ಮೊದಲಿನಷ್ಟು ಆಕಾರ ಹೊಳಪು ಬರಲ್ಲ. ಮೇಲೋಟ ಕಂದಾಗಿರುತ್ತಷ್ಟೇ, ನಮ್ಮ ಸಂಬಂಧದಲ್ಲೂ ಅಷ್ಟೇ. ಕೆಲವು ಸಂಬಂಧಗಳು ಅನಿವಾರ್ಯ ಆಗಿರುತ್ತೆ, ಆದರೆ ಅಲ್ಲಿ ನಂಬಿಕೆ ಗಟ್ಟಿಯಾಗಿರಲ್ಲ. ಏನೋ ಇರಲೇಬೇಕಲ್ವಾ ಎನ್ನುವ ಅನಿವಾರ್ಯತೆಗೆ ನಾವಲ್ಲಿ ಇರ್ತೀವಿ, ಗಮ್ ಹಾಕಿ ಅಡ್ಡಿಸಿದ ಪೇಪರ್ ಹಾಗೆ. ಈ ಜಗತ್ತಲ್ಲಿ ಅತ್ಯಂತ ಬೆಲೆ ಕಟ್ಟಲಾಗದ ಪದವಿ ಅಥವಾ ಪ್ರಶಸ್ತಿ ಅಂತ ಹೇಳಿದರೆ ಅದು ನಂಬಿಕೆನ ಗಳಿಸೋದು. ಯಾಕಂದರೆ ನಂಬಿಕೆನ ಯಾರ ಮೇಲೂ ಬೇಗ ಇಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿದ್ದಾನೆ ಅಥವಾ ಅರ್ಹಳಾಗಿದ್ದಾಳೆ ಅಂತಿದ್ರೆ ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಅದು ದೇವರನ್ನು ಮೀರಿಸುವಷ್ಟು. ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನನ್ನು ಮಾತ್ರ ನೋಡಿರ್ತೀವಿ. ಅದು ಬಿಟ್ಟರೆ ಇನ್ ಕೆಲವರ ಲೈಫಲ್ಲಿ ಆ ಸ್ಥಾನದಲ್ಲಿ ಬೇರೆ ಯಾರೋ ಇರಲಬಹುದು. ಒಟ್ಟಿನಲ್ಲಿ ನಂಬಿಕೆನ ಸಂಪಾದಿಸಿ ಕೊನೆವರೆಗೂ ಉಳಿಸ್ಕೊಂಡವರೇ ಈ ಭೂಮಿಯ ಮೇಲೆ ಇರುವ ಶ್ರೇಷ್ಠ ಹಾಗೂ ಸತ್ತ ಮೇಲೂ ಬದುಕ್ತಾ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದರೆ ಈಗ ಆ ನಂಬಿಕೆ ಎನ್ನುವ ಅಮೂಲ್ಯ ಸಂಪತ್ತಿನ ಕೊರತೆ ಇದೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಜೀವನ ಕಳೆದೋಗುತ್ತೆ. ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದವರು ನಾಳೆ ನಮ್ಮ ಮುಖ ನೋಡಿ ನೋಡದ ಹಾಗೆ ಹೋಗ್ತಾರೆ. ಇವತ್ತು ಒಂದು ಮಾತಾಡಿದವರು ನಾಳೆ ಇನ್ನೊಂದು ಮಾತಾಡ್ತಾರೆ. ಹಿಂದೆಲ್ಲ ಒಂದು ಮಾತೇ ದಾಖಲೆಯಾಗಿತ್ತು, ಆ ಮಾತನ್ನು ಉಳಿಸೋದಕ್ಕೆ ಸಾಹಸವನ್ನೇ ಮಾಡ್ತಾ ಇದ್ರು. ಆದರೆ ಈಗ ಆಡಿದ ಮಾತಿಗೆ ಸಾಕ್ಷಿ ಇದೆಯಾ ಎಂದು ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗೆಯೇ ಸಾಲ ವ್ಯವಹಾರಗಳು ಹಿಂದೆ ಬರೀ ಮಾತಲ್ಲಿ ನಡೀತಾ ಇತ್ತು, ಆದರೆ ಈಗ ಎಷ್ಟು ದಾಖಲೆ ಕೊಟ್ಟು ಸಾಕಾಗಲ್ಲ. ಹೀಗೆ ನಮ್ಮಲ್ಲಿ ನಂಬಿಕೆನೇ ಕುಗ್ಗಿ ಹೋಗ್ತಾ ಇದ್ರೆ ನಮ್ಮ ಸಂಬಂಧಗಳು ಕುಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ, ಯಾರು ನಮ್ಮನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಗಂತ ನಮ್ಮನ್ನ ನಂಬೋ ಹಾಗೆ ಮಾಡೋಕ್ಕೂ ಆಗಲ್ಲ. ಆದರೆ ಯಾರು ನಮ್ಮನ್ನ ನಂಬ್ತಿದ್ದಾರೆ, ನಮ್ಮನ್ನ ಯಾರೋ ಇಷ್ಟಪಡ್ತಿದ್ದಾರೆ, ಅವರ ನಂಬಿಕೆನ ಕೊನೆವರೆಗೂ ಉಳಿಸೋ ಪ್ರಯತ್ನ ಮಾಡಲೇಬೇಕು. ನಮ್ಮನ್ನು ನಂಬಿರೋರನ್ನ ಯಾವತ್ತೂ ಕೈ ಬಿಡಬಾರ್ದು. ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಬರಲ್ಲ ಅಲ್ವಾ?
1: ವಾಸ್ತವದ ಒಂದು ಅದ್ಭುತವಾದ ಚಿತ್ರಣವನ್ನ ಸಾನ್ವಿ ಹೇಳಿದ್ಲು. ಜೀವನ ನಿಂತಿರೋದೇ ನಂಬಿಕೆಯಲ್ಲಿ, ಹಾಗಾಗಿ ನಂಬಿಕೆ ಇರ್ಲಿ, ಆದ್ರೆ ಅತಿಯಾದ ನಂಬಿಕೆ ಬೇಡ. ನಮ್ಮನ್ನ ನಾವು ಎಷ್ಟು ನಂಬ್ತೇವೋ ಎನ್ನುವುದ್ರಲ್ಲಿ ನಮ್ ಭವಿಷ್ಯ ನಿಂತಿರುತ್ತೆ. ಒಂದೊಳ್ಳೆ ವಿಷಯನ ಮಾತಾಡಿದಕ್ಕೆ ಸಾನ್ವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ನಂಬಿಕೆ ಬಗ್ಗೆ ನೋಡಿ ಆಯ್ತು. ಸಾನ್ವಿ ಅಂತೂ ಅದ್ಭುತವಾಗಿ ಮಾತಾಡಿದ್ಲು. ಈಗ ವಾಸ್ತವದಲ್ಲಿ ಹುಡುಗರಿಗೆ ಫ್ರೀಡಂ ಜಾಸ್ತಿ ಇದೆಯಾ? ಹುಡುಗಿಯರು ಕೆಲಸ ಮಾಡೋ ಹಿಂದೆ ಏನೆಲ್ಲ ರೀಸನ್ ಇರುತ್ತೆ? ಅಕ್ಕ ಪಕ್ಕ ಇರೋ ಮಂದಿದು ಹಾಗಲ್ಲ ಹೀಗೆ, ಅವ್ರು ಸರಿಲ್ಲ ಇವ್ರು ಸರಿಲ್ಲ ಅಂತ ತುಂಬ್ತಾ ಇರ್ತಾರೆ. ಏನಿದೆಲ್ಲ ಇದ್ರ ಬಗ್ಗೆ ಧ್ರುವಿ ಏನ್ ಹೇಳ್ತಾಳೆ ಕೇಳೋಣ.
3: ಹಾಯ್, ನಾ ನಿಮ್ಮ ಪ್ರೀತಿಯ ಧ್ರುವಿ. ಇವತ್ತು ಕಷ್ಟ ಎನ್ನುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ, ಅದು ಹುಡುಗಿ ಇರ್ಲಿ ಹುಡುಗನೇ ಆಗಿರ್ಲಿ. ಪ್ರತಿಯೊಬ್ಬರಿಗೂ ಕಷ್ಟ ಇದ್ದಿದ್ದೆ. ದುಡ್ಡಿದ್ದವನಿಗೆ ದುಡ್ಡನ್ನು ಹೇಗೆ ಇಟ್ಕೊಳ್ಳೋದು ಎನ್ನುವ ಚಿಂತೆ ಆದ್ರೆ, ದುಡ್ಡಿಲ್ದರವನಿಗೆ ದುಡ್ಡನ್ನು ಹೇಗೆ ಪಡೆಯೋದು ಎನ್ನುವ ಚಿಂತೆ ಇರುತ್ತೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ಕಷ್ಟ, ಚಿಂತೆ, ಸಮಸ್ಯೆ ಇದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಏನ್ ಪ್ರಯೋಜನ ಇಲ್ಲ. ಅದರಿಂದ ಹೇಗ್ ಹೊರಗ್ ಬರೋದು ಅಂತ ಯೋಚನೆ ಮಾಡ್ಬೇಕು. ಆಗ ಒಂದು ಹೊಸ ಅಧ್ಯಾಯ ತೆರೆಯುತ್ತೆ ಅಲ್ವಾ? ಇವತ್ತು ಒಂದು ಹುಡುಗಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣಗಳು ಇರುತ್ತೆ. ಒಂದು, ಅವಳ ಮನೆಯಲ್ಲಿ ಕಷ್ಟ ಇರುತ್ತೆ, ಮನೆಯನ್ನ ಮುನ್ನಡೆಸೋ ಜವಾಬ್ದಾರಿ ಅವಳ ಹೆಗಲ ಮೇಲೆ ಇರುತ್ತೆ. ಇನ್ನೊಂದು, ನನ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದಿಸ್ತೇನೆ ಎನ್ನುವ ಸ್ವಾಭಿಮಾನನೂ ಇರುತ್ತೆ. ಏನೇ ಇರ್ಲಿ, ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಸಂಪಾದಿಸೋ ಎಲ್ಲಾ ಹೆಣ್ಮಕ್ಳು ಗ್ರೇಟ್ ಆಗಿರ್ತಾರೆ ಅಲ್ವಾ? ಇವತ್ತು ಹುಡುಗರಿಗೆ ಸ್ವಾತಂತ್ರ್ಯ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ನಿಜವಾದ ಹುಡುಗನಿಗೆ ಸ್ವಾತಂತ್ರ್ಯನೇ ಇರಲ್ಲ. ಇಲ್ಲಿ ನಿಜವಾದ ಹುಡುಗ ಅಂತ ಹೇಳಿದ್ರೆ ದುಡಿಯೋ ವ್ಯಕ್ತಿ, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರೋ ವ್ಯಕ್ತಿ. ಒಂದು ಕಂಪನಿ ಅಥವಾ ಲೋಕಲ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಅವರು ಹೇಳಿದ್ದನ್ನು ಮಾಡಿಕೊಂಡು ಬಯಸ್ಕೊಂಡು ತನ್ನ ಮನೆಯವರಿಗಾಗಿ ದುಡಿಯೋ ಎಲ್ಲಾ ಹುಡುಗರು ಫ್ರೀ ಆಗಿರೋದೇ ಇಲ್ಲ. ಇಲ್ಲಿ ಜವಾಬ್ದಾರಿ ಎನ್ನುವ ಪಂಜರದಲ್ಲಿ ಬಂದಿ ಆಗಿರ್ತಾರೆ ಅಲ್ವಾ? ಈಗ ಒಬ್ರು ಬಂದು ನಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಕೆಡ್ದಾಗಿ ಹೇಳ್ತಾ ಇದ್ದಾರೆಂದ್ರೆ ನಮ್ ಬಗ್ಗೆ ಇನ್ನೊಬ್ಬರಲ್ಲಿ ಕಾದಂಬರಿನೇ ಹೇಳಿರ್ತಾರೆ. ಹೇಳಿದವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಂಡವನ ಕಿವಿ ಫಸ್ಟ್ ಕಟ್ ಮಾಡಬೇಕು ಎನ್ನುವ ಮಾತಿದೆ. ಅಂದ್ರೆ ಹೇಳಿಕೊಡುವವರು ಸಾವಿರ ಜನ ಇರ್ತಾರೆ, ಆದ್ರೆ ಅದನ್ನು ಕೇಳಿದ ನಾವು ಸಾವಿರ ಸಲ ಯೋಚನೆ ಮಾಡಬೇಕು. ಈಗ ಒಂದು ಮಗು 100 to 85 ಮಾರ್ಕ್ಸ್ ಪಡೆಯುತ್ತೆ, ಆದ್ರೆ ನಾವು ಕಳ್ಕೊಂಡ 15 ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡ್ತೇವೆ. ಹಾಗಾದ್ರೆ 85 ಮಾರ್ಕ್ಸ್ಗೆ ವ್ಯಾಲ್ಯೂ ಇಲ್ವಾ? ಇದೇ ಪಾಯಿಂಟ್ ಅನ್ನು ಲೈಫ್ಗೆ ಅಪ್ಲೈ ಮಾಡಿದ್ರೆ 100 to 80 ಜನ ನಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ಆದ್ರೆ ನಾವ್ ಯೋಚಿಸೋದು ನಮ್ಮನ್ನು ಯಾವಾಗ್ಲೂ ದೂರ್ತಾ ಕೆಡ್ದಾಗಿ ಹೇಳ್ತಾ ಇರೋ ಆ 20 ಜನರ ಬಗ್ಗೆ. ಹಾಗಾದ್ರೆ ನಮ್ಮನ್ನು ಇಷ್ಟಪಡೋ ಆ 80 ಜನರ ಪ್ರೀತಿ ಅಭಿಮಾನಕ್ಕೆ ವ್ಯಾಲ್ಯೂ ಇಲ್ವಾ? ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು. ಕೊನೆಗೊಂದ್ ಮಾತು ಹೇಳೋಕ್ ಇಷ್ಟಪಡ್ತೇನೆ. ಇವತ್ತು ಕಷ್ಟ ಅಂತ ಬಂದಾಗ ಯಾರು ಬರಲ್ಲ, ನಮ್ಗೆ ನಾವೇ ಶಕ್ತಿ ಆಗ್ಬೇಕು. ನಾಳೆ ದಿನ ನಮಗೇನಾದ್ರೂ ಕಷ್ಟ ಆದ್ರೆ ಅದ್ರ ನಷ್ಟ ನಮ್ಗೆ ಮತ್ ನಮ್ ಮನೆಯವರಿಗೆ. ಹಾಗಾಗಿ ಇದ್ದಷ್ಟು ದಿನ ಖುಷಿಯಾಗಿರೋಣ, ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿರೋಣ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಮಾಲೀಕರಲ್ಲ, ಈ ಭೂಮಿಗೆ ಬಂದ ಅತಿಥಿಗಳು.
1: ಹೇಳುವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಕೇಳಿಸ್ಕೊಂಡವನ ಕಿವಿ ಕಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ದೇವರು ನಮ್ಗೊಂದು ಮೆದುಳು ಅಂತ ಕೊಟ್ಟಿದ್ದಾನೆ, ಯೂಸ್ ಮಾಡ್ಬೇಕು, ವೇಸ್ಟ್ ಮಾಡೋದಲ್ಲ. ಹಾಗೆ ನಾವೆಲ್ಲರೂ ಭೂಮಿ ಎನ್ನೋ ಮನೆಗೆ ಬಂದ ಅತಿಥಿಗಳಷ್ಟೇ, ಮಾಲಕರಲ್ಲ. ವಾವ್, ಒಂದು ಅದ್ಭುತವಾದ ಮಾತನ್ನು ಹೇಳಿದಕ್ಕೆ ಧ್ರುವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಸಣ್ಣ ಮಕ್ಕಳು ವಾಸ್ತವದಲ್ಲಿ ಹೇಗಿದ್ದಾರೆ? ಇವತ್ತಿನ ಮಕ್ಕಳು ಬ್ಯುಸಿ ಆಗಿರೋದಕ್ಕೆ ಏನ್ ಕಾರಣ? ಇದ್ರ ಬಗ್ಗೆ ಹಿಶಾ ಹರ್ಷ ಏನ್ ಹೇಳ್ತಾಳೆ ನೋಡೋಣ.
4: ಹಾಯ್, ನಾನು ಪ್ರೀತಿಯ ಹಿಶಾ ಹರ್ಷ. ಇವತ್ತು ನನ್ ಹಾಗೆ ಇರೋ ಮಕ್ಕಳನ್ನು ವಿಚಾರಿಸಿದ್ರೆ ಅಲ್ಲಿ ಸಿಗೋ ಉತ್ತರ ಏನಂದ್ರೆ ಬ್ಯುಸಿ ಅಂತ. ಅರೆ, ಚಿಕ್ಕ ಮಕ್ಕಳು ಬ್ಯುಸಿನಾ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಆದ್ರೆ ವಾಸ್ತವದಲ್ಲಿ ಇದೇ ಸತ್ಯ, ಮಕ್ಕಳು ಬ್ಯುಸಿ ಶೆಡ್ಯೂಲ್ ಇರೋದಕ್ಕೆ ಇವತ್ತಿನ ವ್ಯವಸ್ಥೆಯೇ ಕಾರಣ ಆಗಿದೆ. ಒಮ್ಮೆಮ್ಮೆ ಅನ್ಸುತ್ತೆ ನಾವು ಮಕ್ಕಳ ಇಲ್ಲ ರೋಬೋಟ್ಗಳ ಅಂತ. ಇವತ್ತು ಮಕ್ಕಳು ಸರಿ ಇಲ್ಲ, ಮಕ್ಕಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ, ಯಾಕೆ ಸರಿ ಇಲ್ಲ, ಇದನ್ನೇನಾದ್ರೂ ಕೇಳಿದ್ರ? ಇಲ್ಲ, ಪಾಠ ಓದು, ಮಾರ್ಕ್ಸ್ ತೆಗಿ, ಇಷ್ಟೇ ನಮ್ಮ ಬಾಲ್ಯನ? ನಮ್ಗೇನು ಆಸೆ ಆಸಕ್ತಿ ಇದೆ ಇದ್ರ ಬಗ್ಗೆ ಯೋಚಿಸಿದ್ರ? ಆಡೋ ವಯಸ್ಸಿರೋ ನಮ್ಗೆ ಆಟ ಆಡೋಕ್ಕೂ ಟೈಮ್ ಇರಲ್ಲ. ಅಜ್ಜಿ ಮನೆಗೆ ಹೋಗಿ ನಾಲ್ಕು ದಿನ ಇದ್ಬಾರ್ಡ ಅಂತಂದ್ರೆ ಅಲ್ಲೂ ಟೈಮ್ ಇಲ್ಲ ಎನ್ನುವ ರೀಸನ್. ಹಿಂದೆಲ್ಲ ಮಕ್ಕಳೊಂದು ಹಬ್ಬ ಅಂತ ಬಂದಾಗ ಒಂದು ಮನೆ ಸೇರ್ಕೊಂಡು ಹಬ್ಬದ ಕಳೆನೇ ಚೇಂಜ್ ಮಾಡ್ತಾ ಇದ್ರಂತೆ. ಈಗ ಒಂದು ವಿಡಿಯೋ ರೀಲ್ಸ್ ಮಾಡಿಕೊಂಡು ಲೈಕ್ ಕಮೆಂಟ್ ನಲ್ಲಿ ತಲ್ಲೀನರಾಗಿದ್ದಾರೆ. ಆಗಿನ ಮಕ್ಕಳು ಲೈಬ್ರರಿಯಲ್ಲಿ ನ್ಯೂಸ್ ಪೇಪರ್ಗಾಗಿ ಕಿತ್ತಾಡಿದ್ದು ಇದೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಇರ್ಲಿ, ನ್ಯೂಸ್ ಪೇಪರ್ ಹೆಸರು ಯಾವುದು ಅಂತ ಆ ಕಡೆ ಕಡೆ ನೋಡೋ ಹಾಗಿದೆ. ಹಿಂದೆಲ್ಲ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ದಾರಿಲಿ ಹೋಗ್ತಾ ಇರುವಾಗ ನೆಲ್ಲಿಕಾಯಿ, ಚೂರಿಕಾಯಿ, ಕೆಪಳಕಾಯಿ, ನೆರಳೆ ಹಣ್ಣು ಹೀಗೆ ದಾರಿಯಲ್ಲಿ ಸಿಕ್ಕಿದ್ದನ್ನು ತಿಂತ ಆಟಾಡ್ತಾ ಹೋಗ್ತಾ ಇದ್ರಂತೆ. ಈಗ ಮನೆಗೆ ರಿಕ್ಷಾ ಬಸ್ ಎಲ್ಲ ಬರುತ್ತೆ, ನಡೆಯೋ ಪ್ರಶ್ನೆ ಇರಲ್ಲ. ವಾಸ್ತವದಲ್ಲಿ ನಾವು ಈ ಬಿಡುವಿಲ್ಲದ ಟೈಮಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳು, ಸಂಸ್ಕಾರಗಳನ್ನು ಮಿಸ್ ಮಾಡ್ತಿದ್ದವನು ಫೀಲ್ ಒಂದು ಕಡೆಯಿಂದ ಬರ್ತಾ ಇದೆ. ಕೊನೆಗೊಂದು ಮಾತು ಹೇಳ್ತದೇನೆ, ನಾವು ಬಯಸುವುದು ಪ್ರೀತಿಯನ್ನ, ಹಾಗೆ ಸರಿಯಾದ ದಾರಿಯನ್ನ, ಒಳ್ಳೆ ವಿದ್ಯೆ ಮತ್ತು ಬುದ್ಧಿಯನ್ನ. ಇದಿಷ್ಟು ಸಿಕ್ಬಿಟ್ರೆ ನಮಗೋಸ್ಕರ ಆಸ್ತಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಾವೇ ಈ ದೇಶದ ಆಸ್ತಿಗಳಾಗ್ತವೆ.

ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಪ್ರಮುಖವಾದಂಥದ್ದು. ಯಾಕಂದ್ರೆ ಬಾಲ್ಯದಲ್ಲಿ ಸಿಕ್ಕಿದ್ದು ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತೆ. ಹಿಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದನ್ನ ಹಿಶಾ ಹರ್ಷ ತುಂಬಾನೇ ಚೆನ್ನಾಗಿ ಹೇಳಿದ್ಲು. ನಾನ್ ಹೇಳೋದಿಷ್ಟೇ, ನಾವು ಮಕ್ಕಳು ನಮ್ಮನ್ನ ಇಷ್ಟಪಡಿ, ಸರಿಯಾದ ಮಾರ್ಗದರ್ಶನವನ್ನ ನೀಡಿ ಅಂತ. ಸರಿ ಸ್ನೇಹಿತರೆ, ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಹೋಗೋ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತಾರೆ. ವಾಸ್ತವದಲ್ಲಿ ಎಲ್ಲರೂ ಬಿಜಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಎಷ್ಟೇ ಬಿಜಿ ಇದ್ರು ನಮ್ಮನ್ನ ಇಷ್ಟಪಡೋ ಜೀವಗಳಿಗೆ ನಾವು ಟೈಮ್ ನೀಡಲೇಬೇಕು. ಫ್ರೀ ಇರಲ್ಲ, ಫ್ರೀ ಮಾಡ್ಕೊಳ್ಬೇಕಷ್ಟೇ. ಈ ಲೈಫ್ ಇರೋದೇ ಶಾರ್ಟ್. ಈ ಶಾರ್ಟ್ ಲೈಫ್ ಅಲ್ಲಿ ಎಲ್ರ ಜೊತೆ ಚೆನ್ನಾಗಿದ್ದು ಹ್ಯಾಪಿಯಾಗಿರೋಣ. ಏನಂತೀರಾ? ಎನಿವೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್.

ಇದುವರೆಗೆ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಈಗ ಕೆಲವು ಜಾನಪದ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ ಆರ್ ಛಾಯಾ ಮತ್ತು ಕೆ ಯುವರಾಜ್ ಇವರ ಧ್ವನಿಯಲ್ಲಿ, ಭಾಗ್ಯದ ಬಳೆಗಾರ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ರಕ್ತಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.

ಕಡೆಯತ ಡಿಗ್ರಿ ಮುಟ್ಟ ಹತ್ತು ವರ್ಷ ಏನ ಇಂಗ್ಲಿಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ ಐನು ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೊಂದಿತ್ತೀಚಿ. ಹತ್ತು ವರ್ಷ ಕಲ್ದೆ ಇಂಗ್ಲಿಷ್, ಐನು ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೊಂದಿತ್ತು ಜಪಾಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡೆ ಪಂಡ್ಲಕ ವ್ಯಾವಹಾರಿಕ ನಡೆದಾತ್ರ ಏನ್ ದಯಗುಂದಿನ ಪಣೊಂದುಲ್ಲ ಪಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ ನಾಲ್ ವರ್ಷೋಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೇ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರುಂಡು ಏರ್ ಲೈಕ್ ವ್ಯಾಕರಣ ಕಲ್ಪಾದಿಚಾರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ಅಪ್ಪಿಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಖಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತಿರ್ನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆಡು ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದು ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತಿರ್ನ ಮಾತ್ರ ತೋಜುಂಡು ಆಂಡ ಆಳದ ರಚನೆಡೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತಿರ್ನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರ ಸಾಧ್ಯ ಕಲ್ಚರ್ ಉಪ್ಪಂದ ಭಾಷೆ ಪಾತಿರ್ನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಗ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತಿರ್ ಜಾವೇನು ಅವು ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ್ ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಭಾರಿ ಭಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪುನಂಚಿನ ಅಗತ್ಯ ನಂಗೆ ಮನಸ್ಸುಂಡು ಅಂಡ ಖಂಡಿತವಾದ್ಲ ಇತ್ತೆ ಇತ್ತದ ಕಾಲ ಅಂದೇನು ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇಟೆ ಇತ್ತು ಐತ ಮೂಲಕ ಅವನ ಔಪಚಾರಿಕವಾಯಿನಂಚಿನ ಒಂದು ಶಿಕ್ಷಣ ತಿಕೊಂದಿತ್ತು ನಂಗೆ ಅಂಡ ಇತ್ತ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡು ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರ ಸಾಧ್ಯ ಆಪಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೀನು ನಮ್ಮ ತಿರಿಯ ನೋಡಾಪಣ ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಣ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂದು ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲ ಅಂಚಾದ ಭಾರಿ ಅಗತ್ಯ ಅವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ ಐದು ದುಮ್ಮ ಮೈಂಡ್ ಸೆಟ್ ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದು ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ಪ್ರತಿ ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವಂತ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ ಆಜನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ ಐವತ್ತೊಂಜಿ ಐದು ಜಾಸ್ತಿ ಮಾರ್ಕ್ ತಿಕ್ಕಿದ್ವಿ ಜಂಕ್ ಬಾಕಿ ದೇಟ್ ಪೂರ 89 91 92 ತಿಕ್ಕದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಡುಪು ಬಾಕಿ ಸಬ್ಜೆಕ್ಟ್ ನಡೆಬರ ಉಪ್ಪು ಇಂಗ್ಲೀಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲೀಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತು ಎನ್ನ ಮನಸ್ಸಿಗೆ ಪೋದು ಬಿಡ್ತು ಒಂಜಿ ರೀತಿದ ಕೀಳರಿಮೆ ಹೆಂಕ್ ಪಂಡ ಇಂಗ್ಲೀಷ್ ಹೆಂಗೆ ಬರ್ಪುಜಿ ಇಂಗ್ಲೀಷ್ ಹೆಂಗೆ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸ ಉಲ ಇತ್ತು ಆ ಕೀಳರಿಮೆ ದಾದ ಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ್ಲ ಅವು ನೆನಪಾಪುಜಿ ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತು ಪರಿಣಾಮದಾದ ಅನ್ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಆಂಡ ಯಾನೇಪ ರಿಸರ್ಚ್ಗೆ ಬರ್ತಾನ ಸಂಶೋಧನೆಗೆ ಬರ್ತಾನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗೊಬ್ಬುಲು ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲಿಷ್ ಜೊಪ್ಪು ಜಾಸ್ತಿ ಅಪ ಕನ್ನಡ ಜಾಸ್ತಿ ಪುಸ್ತಕಗಳು ಬೈಚಿ ಆ ಕಾಲೋಡು

ಸಂಪತ್ತೈನ ಇಸ್ವಿಡ ಆ ಕಾಲಡು ಕನ್ನಡೋಡು ಜಾಸ್ತಿ ಪುಸ್ತಕ ಬೈಜಿ ಅಪ್ಪಗೆ ಅನ್ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋಣೇ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್ ಅಪ್ಪಗೆ ಹೆಂಗ್ ಗೊತ್ತಾಂಡ್ ಎಂಚಿನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್ ಏತು ಪುರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಅಂತ ಅರ್ಥ ಆಂಡ್ ಐದು ಬೊಕ್ಕ ಇಂಗ್ಲಿ ದಯಪಂಡ ಆ ಭಾಷೆ ಹಿಂಗ್ ಮುಟ್ಟ ಬತ್ತಂಡ್ ಅಂದ ಹೇಗೂ ಪಂತ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು ಎತ್ತೋ ಜನ ಎತ್ತೋ ಜನಕ್ಲೆಗ್ ಕೆಲವು ವಿಚಾರ ಗೊತ್ತುಜ್ಜಿ ಅವು ದಾದ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತನಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರೀ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡು ಸಂಶೋಧನೆ ಆವಂದ್ರೆ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರೆತಿನ ಸುಮಾರು 3000 ಬರವಲುಂಡುಗೆ ತುಳು ಲಿಪಿಟ್ ತುಳು ಲಿಪಿಟ್ ಬಂಡ ತುಳುತ್ತವು ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತೆ ಬೇತೆ ಭಾಷೆ ಉಪ್ಪು ಸಂಸ್ಕೃತ ಉಪ್ಪು ಅವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚಾದಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡುಗೆ ಅಂಚ ಐತು ಒಂಜಿ ಕಾವ್ಯ ಭಾಗವತ ಯಾನ್ ದಾಯಗುನೇನ್ ಪಂಡ್ರೆ ಪಂಡ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪನ್ಪಿನ ನಂಕ್ ಮಾತ ಗೊತ್ತುಬೋಡು ಬಹಳ ಅಗತ್ಯ ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪನ್ಪಿನ ಎಷ್ಟೋ ಜನಕ್ ಗೊತ್ತುಜ್ಜಿ ಐತು ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್ ವಿಷ್ಣು ತುಂಗೆ ತುಳುಟು ತುಳು ಭಾಗವತ ಅಂದ್ ಬರತೆ ಅರುಣಾಬ್ಜೆ ಕೊಡವೂರದ ನಮ್ಮ ಕೊಡವೂರದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತ್ತೆ ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡಲ್ಲಿಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ವೈನಿ ಅಂದ್ ಅವೇನು ಸಂಸ್ಕೃತೋಡ ಬಂತೇರು ಐದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರ ಸಂಸ್ಕೃತೋಡ ವೈನಿ ಬನ್ಪಾರ ಇತ್ತಕ್ಕ ತುಳುಟು ತೂ ಒಂದು ಬನ್ಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತ್ ಮಲ್ಲದಾಯಗ ಅವಡು ಈ ಪ್ರಶ್ನೆಕೇನ್ವೇ ಸಂಸ್ಕೃತೋಡು ಬರೀ ಸಾತ್ಗೆ ಮಲ್ಲದಾಯಗ ಅವಡವು ಐಕ್ತಲ್ಲ ಐತ ರಚನೆ ಚೇಂಜ್ ಆಪುಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತ್ಗೆ ಜಾಸ್ತಿ ಆಪುಡ ಇಂಗ್ಲಿಷ್ ಬರೀ ಸಾತ್ಗೆ ಜಾಸ್ತಿ ಆಪುಡ ನೋಡಿ ಸುಮಾರು 150 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದು ಪೋಡು ಒಂದು ರೀತಿ ದೂರ ದೀದು ಪೋಡು ಆ ಕಾರಣ ಗಾತ್ರ ಆ ಪ್ರಶ್ನೆ ಏನ್ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗು ನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅಥವಾ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡೆ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವೇ ನಾನು ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪನ್ಪಿನೇನು ನಮ್ಮ ಎನ್ನೋಡು ಸುರುಟು ದಯ ಪಂಡ ಐತನೆ ಆಯ್ನ ಒಂಜಿ ಲಿಪಿ ಇತ್ತುಡು ಇತ ಎತ್ತೋ ಭಾಷೆಲೆಗೆ ಲಿಪಿ ಇಜ್ಜಿ ಮಲಮಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆಲೆ ನಾವು ಇತ ಎತ್ತೋ ಭಾಷೆಲೇ ಎತ್ತೋ ಭಾಷೆಲು ಬೇತೋ ಲಿಪಿ ಲೇಟ್ ಬರಪಿನೇನು ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವೆರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ್ರ ಸಾಧ್ಯ ಉಂಟು ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತು ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿತಿನ ದಾಲ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದ ಐಟು ಜೋಕುಲು ಕಲ್ತದ ಅವೇನನ್ನು ಅನಗ ಅವು ಭಾರಿ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎತ್ತೋ ಜನಕ ಪಂಡ ಅರ್ಥ ಆಪುಜಿ ದಯಪಂಡ ಐದು ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆಕ್ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತಂಡ್ ಈ ಭಾಷೆಗೆ ಪ್ರಾಚೀನವಾಯಿನ ಕಾವ್ಯ ಪರಂಪರೆ ಇತ್ತುಂಡು ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು ಅವು ಭಾಗವತ ಕಾವ್ಯ ಒಪ್ಪು ಅರುಣಾಬ್ಜನ ಮಹಾಭಾರತ ಕಾವ್ಯ ಒಪ್ಪು ದೇವಿ ಮಹಾತ್ಮೆಯ ಒಪ್ಪು ಅಥವಾ ಕರ್ಣ ಪರ್ವ ಒಪ್ಪು ರಾಮಾಯಣ ಕಾವ್ಯ ಒಪ್ಪು ಒಂದು ಮುಂಚಿನ ಕಾವ್ಯಗಳು ಪೂರ ತುಳುಟು ಬೈದುಂಡು ತುಳು ಭಾಷೆಯು ಬೈದುಂಡು ಅಂಚಾದಪ್ಪನಾಗ ಐತ ಕಲ್ಪನೆ ನಂಕಬೋಡು 14th-15th ಐದು ಬಕ್ಕ ದುಂಬು ಬಂದಾಗ ವಾದಿರಾಜರು ಗೊತ್ತು ಪುನಿಕಲೆಗೆ ವಾದಿರಾಜ ಸ್ವಾಮಿಲು ಆರ ಕೀರ್ತನೆ ತುಳುಟು ಬರೆತಾರೆ ತುಳುಟು ಕೀರ್ತನೆ ಬರತ್ತಾರೆ ನಾನು ಉಲ್ಲೇಖ ಮಲ್ಪಡೆ ಹಾಕೊಂಡು ದಯಪಂಡ ಸ್ವಾಮಿಲು ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡ್ನು ತುಳು ಭಾಷೆಡು ಇತ್ತಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು ಬೇತ ಭಾಷೆಡ್ ಪಾಡುಜಾರು ತುಳುಟೆ ಕಲ ಪುದರ್ನ ಸೈನ್ ಪಾಡುವೇರು ಅಂಚದ ಉಪರಾಗ ವಾದಿರಾಜರು ಆರ ತುಳು ಭಾಷೆಡೆ ಕೀರ್ತನೆ ಬರೆಯರು ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್ ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14th-15th ರತ್ನಾಕರ ವರ್ಣಿ
ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ನೀ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲೊಂದು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ. ನನ್ನ ಕಾವ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತೆಲುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು, ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು, ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ. ಆಯ್ಗು ನಿನ್ ಪಣೊಂದುಲ್ಲೆ ಪಂಡ ತುಳುಕುಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು. ನಿಖಲೆ ಮಾತು ಗೊತ್ತುಪ್ಪು, ದ್ರಾವಿಡ ಭಾಷೆ ಸುರೂಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು. ಅಂಚಾದ ಪುನಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತೆಯರ್ಲ ಪನ್ನೊಂದು ಇದ್ದಿದ್ದು ವಿದ್ವಾಂಸರು ಒಪ್ಪುವರು ಹೆಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆ ಸುರೂಟು ಪ್ರತ್ಯೇಕವಾಯಿನ ಭಾಷೆನೇ ತುಳು. ಅಂಚಾದ ಪುನಗ ಅದಕ್ಕೊಂದು ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಲೆಗೆ ಪಂಪಿನ ಉದ್ದೇಶದಾದ ಪಂಡ ಆಯ್ತು. ಅಗತ್ಯತೆ ಮನವರಿಕೆ ಆವಡುಂದಂಡ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕಾವಡು. ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ್ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಷನರಿ ದಕ್ಕಲು ಬತ್ತೇರ ಮಿಷನರಿ ದಕ್ಕಲು ನಿಖಲು ಕನ್ನಡೋಡು ಬರೆಯರು ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರು ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತಪ್ಪು ಆ ಉದ್ದೇಶಗಳ ಬತ್ತಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆಯನ್ನು ಕಲ್ತೇರು ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತೇರು. ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತೇರು. ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತೇರು, ತುಳುಟ್ಟು ಕ್ರೈಸ್ತ ಗೀತೆಯನ್ನು ಬರೆಯರು. ಐದು ಪಕ್ಕ ತುಳುಟ್ಟು ದುಂಬಳ ಪಠ್ಯ ರಚನೆ ಮಲ್ತಾರೆ ಒಂದು ಬಹಳ ಮುಖ್ಯ. ತುಳುಟ್ಟು ಪಠ್ಯ ರಚನೆ ಮಲ್ದಾರೆ ಹಾಕಲು ತುಳು ಪಠ್ಯ ರಚನೆ ಕ್ರೈಸ್ತ ಮಿಷನರಿ ದಕ್ಕಲು ಮಲ್ದಾರೆ. ತುಳು ಕಲ್ಪಾವಡು ಬಂದಿನ ಒಂದು ಕಲ್ಪನೆ ಆಕಲೆ ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ನಂಗಿಂತ ಇಂಚೋ 2010 ಬತ್ತಿನ ಇರ್ದಾಂಡಲ್ಲ ಐದು ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೇ ಕೊಡ್ತಾರೆ. 1253 ಬೊಕ್ಕ ಒಂದೊಂದು ತುಗರ ಸಾಧ್ಯ ನಮ್ಮ ತುಳುಟು ಬೊಡಾಯನಾತ್ ಬರೆತಿನ ನಮ್ಮ ತುಗರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ. ತುಳುತ್ತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನೆಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನ ಆರ್ ಬರೆತೇರಾಯ್ತು. ದೇವಿಲ್ ವರ್ಷಿಪ್ ಆಫ್ ತುಳುವಾ ಅನ್ ಇಂಗ್ಲಿಷ್ ಬರೆತೇರು. ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟುಗೆ ನಮ್ಮ ಕ್ರೈಸ್ತ ಮಿಷನರಿ ದಕ್ಕಲ್ಲ ಮಲ್ತಿನ ನಮ್ಮ ತುಗರ ಸಾಧ್ಯ. ಇದು ಬಹಳ ಮುಖ್ಯವಾಯಿನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರಣ 1930 ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯರನ್ನ ಅಂಡ ತುಳು ಚಳವಳಿ ಪಂಪಿನಂಚಿನ ಒಂದು ಕಲ್ಪನೆ ಬರ್ಪುಂಡು. 1900 US ಪಣಿಯಾಡಿಯರ್ನ ನೇತೃತ್ವಡು ಕಿಲ್ಲರ್ ಇತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತರು ಪೊಳಲಿ ಶಿನಪಾಗಡರ್ ಇತ್ತರು ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿ ಅಕಲು ಒಂದು ಪಂಪೇರು ಒಂದು ಪಾತ್ರ ಬಂದ್ಪೇರು. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪುನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪುನು ಕನ್ನಡದ ವಿರುದ್ಧ ಅಂದು. ಆಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪುನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚುಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಣು ಬಹಳ ಪ್ರೀತಿದ ಪನಡುಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು. ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಣು ಶಕ್ತಿ ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚಾದ ಪುನಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೆ ಭಾಷೆ ಮಲ್ತೇರು. ಐದು ಪಕ್ಕ ತುಳುಟು ಬರೆಪಿನ ಅಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು. ತುಳು ಕಲ್ಪಾವಲೋಚನೆ ಕೆಲಸ ಮಾಡ್ತಾರೆ. ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತೆ ಮೇತೆ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವಡ ತೂರ ಸಾಧ್ಯ. ಬಹುಶಃ ಐಕ್ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೇ ಆದುಪ್ತು. ನಿಖಲ ಒಂಜಿ ಪಾತ್ರ ಯಾನ ಪಂಡ್ರ ಮೂಲು ಇಷ್ಟಪಡತೆ ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೆ ಸಂಬಂಧಪಟ್ಟನ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ
ಸಮ್ಮಿಶ್ರಣ. ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡುತ್ತೇವೆ. ಏನು ಚಾಲ ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಏನೇ ಇರ್ಬೋದು, ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ, ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ ನೀನು ಒಪ್ಪಿಯೋಡಾಪಣು, ತುಳು ನೋಪ್ಪಿಯೋಡಾಪಣು, ಕೊಂಕಣಿ ನೋಪ್ಪಿಯೋಡಾಪಣು, ತುಳುತ್ತ ಬುಲೆಚಿಲ್ ನೋಪ್ಪಿಯೋಡಾಪಣು, ಕೊಂಕಣದ ಬುಲೆಚಿಲ್ ನೋಪ್ಪಿಯೋಡಾಪಣು, ಅವೇನು ಇಂಚ ನಮ್ಮ ಬುಳೆಪರ ಸಾಧ್ಯ ಅಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು. ಇದು ಬಹಳ ಮುಖ್ಯ.

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಕ ಗೊತ್ತು ತುಳು ಪಂಪಿನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಡ್ಲ ಕಲ್ಪ ಅವನು ಇಂಗ್ಲೀಷ್ ಇಡು ಉತ್ತರ ಬರಪಿನಿ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುತ್ತೆ ಸ್ಟೂಡೆಂಟ್ ತತ್ತದಿಲ್ಲ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಇಡು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಟ ಒಂದು ಸುತ್ತು ಪೋಲೆ ಅಗಲ್ ಪಾತ್ರ ಕೇನ್ಲೆ ಅಗಲ್ ಪಾತ್ರ ತುಳ್ತು ತೂಲೆ ಮುಲ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಹುಡು ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ ಕ್ಲಾಸ್ ಮಾತ್ರ ಕನ್ನಡ ಹಾಕ್ಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕ್ಲೆ ಕ್ಲಾಸ್ ಪಿರಾಯ ಒತ್ತಿ ಬಕ್ಕ ಅತ್ರ ಕ್ಲಾಸ್ ಬುಡಿಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಳ ಇಜ್ಜಿ ದುಂಬುಡ್ದು ಎಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೆರಂಡ ಫೈನ್ ಪಾಡೊಂದಿತ್ತೇರ್ ಬೆಂಚಿನ ಮಿತ್ತು ಅಂತೇರ್ ಕ್ಲಾಸದ್ದು ಪಿದಾಯ ಪಾಡೊಂದಿತ್ತೇರ್ ತುಳು ಪಾತೆರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನ ಎಂಗ್ಲೇನ್ ಕಡಪಡೊಂದಿತ್ತೇರ್ ಪಿದಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಅಪಗದ ಮಾಸ್ಟ್ರನ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಯಾನು ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೇ ಕಲ್ಪಡು ತುಳು ಪಾತೆರನ ಕನ್ನಡ ಓವೇ ಭಾಷೆ ಪಾತೆರ್ ಪಾತೆರ್ ಪಾತೆರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪನೆ ಸಾಧ್ಯ ಅಂಚಾದ ಪ್ರಗ ಮಗಳು ಮೂಲ ತುಳುವೆ ಪಾತೆರೆ ಎರಡ ಕ್ಲಾಸ್ ತೊಳೆಯಲ್ಲ ತುಳುವೆ ಪಾತೆರೆ ಎರಡ ತುಳು ಬುಲೆಯರ ಸಾಧ್ಯ ದಾದಾ ಪಂಪಿನಂಚೆ ನೀವು ಕಲ್ಪನೆ ಉಪ್ಪರಲೇ ಅವು ತಪ್ಪುಂದು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂದ್ಪಿನ ಬಣ್ಣ ಇತ್ತ ಆ ಸ್ಥಿತಿ ಇಜ್ಜಿ ಇಂದ ತುಳು ಮೆಚ್ಚಿನ ಪಾತೆರುವೇರು ಕಾಲೇಜ್ ಇಡ್ಲ ಪಾತೆರುವೇರು ಶಾಲೆ ಇಡ್ಲ ಪಾತೆರುವೇರು ಇಲ್ಲಡ್ಲ ಪಾತೆರುವೇರು ಪೂರ ಪಾತೆರುವೇರು ಅಂಚಾದಪ್ಪನಾಗ ಎತ್ತೋ ನೇನ್ ನಮ್ಮ ತೂರ ಸಾಧ್ಯ ಇತ್ತ ಸ್ವಾತಂತ್ರ್ಯ ಪೂರ್ವದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲು ಬೈದ 50 ಜಾಸ್ತಿ ಆತನ ಇತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸಂಪತ್ ಸಿನಿಮಾಲು ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲೇ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ಒರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದು ಜನಸಾಮಾನ್ಯರು ಮಲ್ಲ ಕಲ್ದಿ ನಕಲು ದಾಲಾತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕಲು ಪಡೆದಾಲಾತು ಜನಸಾಮಾನ್ಯರು ಉಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪಿನಂಚಿನ ಕೆಲಸ ರಂಗಭೂಮಿ ಮಲ್ದಿ ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳುತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತನ ಬಂದ್ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ 5 ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತ ಬೇತ ಪ್ರಕಾರಡು ತುಳು ಬೆಲೆ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನ ಆಯ್ನಡ್ದ ಬೊಕ್ಕ ಅಂತೂ ಐಕ್ ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾನ್ ದಾಯಗೂ ನಿನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇನ್ನೇನು ಹುಟ್ಟಲ್ಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲೆ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಬಣ್ಣ 1110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲೆ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಾಗುನ ಉಲ್ಲೇಖ ಮಾಡ್ತಂದು ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಬತ್ತ ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಕ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೇ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೂ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕ್ಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನೇನು ನಮ್ಮ ಖಂಡಿತವಾದ್ಲ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳುತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆಯ ಸುರೂಟ್ ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನ್ಕೇನು ಕೂಡ ಅವನು ಪಂಡದು ಪೋಯನ ಅಕಲೇ ನಪ್ಪರ್ನೇ ಸಹಾಯ ತಯಾರಿಜ್ಜಾರ ಅವೇ ನಂಬರ್ನೇ ತಯಾರಿಜ್ಜಾರ ಪಂಡ ಉಡಲ್ದ ಉಳಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚಯದ ದಾಯಿಗೆ ಇನಿಕ್ಲ ಸೇರಿದ ಜೀವಂಡ ನಮ್ಮ ಜನಪ್ರತಿನಿಧಿಯನ್ನ ಉಡಲಗು ಅಪೋತು ಜಿನಲ್ಲ ಅಕಲನ್ ಲೆಕ್ಕೋಡು ಇತ್ತಲ್ಲ ಒಂದು ತುಳು ಪಾತೆರು ಭಾಷೆ ಒಂದು ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪೂರ್ವದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ಪಿನ ಅವು ಏಪ ನಮ್ಮ ಉಡಲ್ದಲ್ಲಾಯ್ಪೋಪಿನ ಯಾನು ಸ್ವರೂಪ ನಂಕ್ ಮನವರಿಕೆ ಆವಡು ತುಳು ಒಂಜಿ ಗಟ್ಟಿ ಭಾಷೆ 150 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರ್ ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಲೇನು ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರ ಆರ ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 150 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪಿರುವ ಕಾರಣ ನೆಟ್ಲ ಉಲ್ಲೇಖ ಮಲಪಿರು ತುಳುಪು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೇಂದಾರ್ಲ ಬಂದಿರು ಹುಷಾರೆಗಾಯ್ತ ಏರಿತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಪಂಪಿರು ಅಂಚಾದಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಲು ನಿಕಲ್ನ ಎದುರುಡು ದೀವಂಡ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗು ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜೀಂದ್ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ಡ್ ಸೇರೋಡು ಉಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದೇರು ಇರೆಗೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡುಂದು ಏರ್ ಪನ್ನಿ ಇರೆಗೆ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನಿಂದು ಐದು ಪಕ್ಕ ದಾದಾಣ್ಣ ಮಂಡ ಯಾನೆನ್ನದಿನ ಎಥೋ ಜನ ಅಂಚೆ ಎನ್ನದಿ ರೈತ ಬಗ್ಗೆ ಪ್ರಯತ್ನನೇ ಆಯ್ತು ಜನೇನು ಸ್ಕೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಪಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನ್ ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಥೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯನ ಕಾಲೋಡ ಅನುಷ್ಠಾನ ಅಂಡ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನೋತ್ ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವತೂತ ಅಂಚಾದಪ್ಪನಾಗ ಯಾನ್ ಪಂಪಿನಿ ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು.

ಕಲಿಕನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸುಲ್ಮೆಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ 5-12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಗಿ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮೂರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
0: ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟ್ರೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ
0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್.ಕೆ. ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ ಜಾಡು ಹಿಂಬಾಲಿಸಿ ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ ಒತ್ತಡ ನಿಭಾಯಿಸಿ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನನ್ನ ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಸೊ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
4: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 myGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922 ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ಮೋಕಿದ ಬಂದುಲೆ,
7: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
6: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
7: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
6: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
7: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
6: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗ್ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
7: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
6: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
8: ಅಪ್ಪ ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
9: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ. ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಅನ್ನು ಸಂಪರ್ಕಿಸಿ.
10: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.
11: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
12: ಆತ್ಮೀಯ ನಾಗರಿಕ ಬಂಧುಗಳೇ,
13: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
7: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
6: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
7: SIR ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ SIR ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
6: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
7: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
14: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
15: ಅಣ್ಣ ಒಂದು ಪ್ಲಾಸ್ಟಿಕ್ ಕೊರ್ಲಿ.
16: ಇದು ಸಾಮಾನ್ಯ ಎಲ್ಲ ಕಡೆ ಕೇಳಿ ಬರುವಂತ ಮಾತು. ಒಮ್ಮೆ ಆಲೋಚಿಸಿ, ಒಬ್ಬನಿಗೆ ವಾರಕ್ಕೆ 5 ಪ್ಲಾಸ್ಟಿಕ್ ಕೈ ಚೀಲಗಳ ಬಳಕೆ ಬೇಕಾದ್ರೆ ತಿಂಗಳಿಗೆ 20 ಬೇಕಾಗುತ್ತೆ, ವರ್ಷಕ್ಕೆ 145 ಬೇಕಾಗುತ್ತೆ, ಜೀವನದಲ್ಲಿ 23,725 ಪ್ಲಾಸ್ಟಿಕ್ ಚೀಲಗಳು ಬೇಕಾಗುತ್ತೆ. 120 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ಎಷ್ಟೊಂದು 100,000 ಪ್ಲಾಸ್ಟಿಕ್ ಚೀಲಗಳು ಬಳಕೆ ಆಗ್ಬಹುದು. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 1/2 ಜನ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿದ್ರೆ ಎಷ್ಟೋ ಕೋಟಿ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಭೂಮಿಗೆ ಸೇರೋದನ್ನು ನಿಲ್ಲಿಸಲಿಕ್ಕಾಗುತ್ತೆ. ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಮ್ಮಿ ಮಾಡಿದಲ್ಲಿ ನಾವು ಯಾಕೆ ಒಬ್ಬರಾಗಬಾರದು? ಪ್ಲಾಸ್ಟಿಕ್ ಚೀಲಗಳ ನಿರ್ಮೂಲನೆ ಮಾಡುವಂತ ಜಾದು ಕುದ್ರೋಳಿ ಗಣೇಶ್ರಂತಹ ಜಾದೂಗಾರರಿಂದ ಮಾತ್ರ ಸಾಧ್ಯ ಅಲ್ಲ, ನಿಮ್ಮಿಂದಲೂ ಸಾಧ್ಯ. ನಮ್ಮ ತ್ಯಾಜ್ಯ ನಮ್ಮ ಹೊಣೆ.
10: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವೊಂದುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಚಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಮಾತರಿಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ರೋಗಮುಕ್ತ ಜಗತ್ತು ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
5: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
4: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
5: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು,
4: ಅದು ಕೂಡ ಸಂಪೂರ್ಣ ಉಚಿತವಾಗಿ.
5: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
4: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
5: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.

0: ಅಣ್ಣ ಹೆಂಗ್ ಕೊಜಿಚ್ಚಾ ಇರೇಗ
1: ಇಂಕದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಡಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾನ ಮುನಿದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂವರೆಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನೀನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದುಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3104 0 8 4 0 8 ಫೋನ್ ನಂಬರ್ ಕೂಡ 97 3104 0 8 4 0 8

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿರಾಟ್ ಪದ್ಮನಾಭ.

ಜಾನಕಿ ಅವರನ್ನು ಧನಿ ದೈವ ಅಂತ ಗುರುತಿಸೋದಕ್ಕೆ ಒಂದು ಮಹತ್ವದ ಕಾರಣ ಇದೆ. ಅವರು ಬ್ರಹ್ಮಾಸ್ತ್ರ ಸಿನಿಮಾಕ್ಕಾಗಿ ಹಾಡಿದ್ದ ಈ ಹಾಡನ್ನು ಕೇಳುವಾಗ ಅವರ ದನಿಯೇ ಕನ್ನಡಮ್ಮನ ಮಡಲಿನ ದೈವಿಕತೆಯನ್ನು ಪ್ರತಿನಿಧಿಸುತ್ತಿರುವುದನ್ನು ಸಾಬೀತುಪಡಿಸುತ್ತೆ.

ಇದೇ ಹಾಡಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವಂದನೆ ಆ ಹೆಣ್ಣಿಗೆ, ಅಭಿವಂದನೆ ಆ ಕಣ್ಣಿಗೆ ಎಂದು ಹೇಳುತ್ತಾ ವರ್ಣಿಸುವ ಸಾಲು ಕೇಳಿಬರುತ್ತದೆ. ಚರಣದ ಸಾಲುಗಳಲ್ಲಿ ಜಾನಕಿ ಅವರ ದೈವತ್ವದ ಅಸ್ಮಿತೆಯನ್ನೇ ಎಸ್ ಪಿ ಬಿ ವರ್ಣಿಸ್ತಾ ಇದ್ದಾರೆ ಅಂತ ಅನ್ನಿಸಿಬಿಡುತ್ತದೆ. ಈ ಸಾಲುಗಳು ಜಾನಕಿ ಗಾಯನ ಪ್ರತಿಭೆಯ ವೈಶಿಷ್ಟ್ಯತೆಯನ್ನ ಹಿಡಿದಿಡುತ್ತವೆ.

ದೇವರನ್ನು ಜ್ಞಾನಕಿ ಎಂದು ವಿಶ್ಲೇಷಿಸುವುದಕ್ಕೂ ಒಂದು ಮಹತ್ವದ ಹಿನ್ನೆಲೆ ಇದೆ. ದೇವರು, ದೇವತೆ ಮತ್ತು ದೈವ ಎನ್ನುವ ಪದಗಳಿಗೆ ನಮ್ಮಲ್ಲಿ ಧಾರ್ಮಿಕ ಮೌಲ್ಯವಿದೆ. ಭಕ್ತರ ಕಲ್ಪನೆಯಲ್ಲಿ ಸುಪ್ತವಾಗಿರುವ ದೇವರ ಒಳಿತಿನ ಮೌಲ್ಯ ಜೀವಂತಗೊಳ್ಳುವುದು ದೈವಗಳಿಂದಲೇ. ಒಂದು ಕಡೆಗೆ ದೇವರ ಮೂರ್ತಿ, ಇನ್ನೊಂದು ಕಡೆಗೆ ದೈವ ಮೂರ್ತಿ. ದೇವರ ಮೂರ್ತಿ ಭಕ್ತರಿಗೆ ದರ್ಶನ ದಯಪಾಲಿಸಿದರೆ ಆ ದರ್ಶನದ ನಂತರ ಭಕ್ತರು ಒಳಿತನ್ನೇ ಧ್ಯಾನಿಸುವ ಹಾಗೆ ಅವರೊಳಗಿನ ಆತ್ಮಸಾಕ್ಷಿ ಜಾಗೃತಗೊಳಿಸುವುದು ದೈವ. ಹೀಗಾದಾಗಲೇ ದೇವರ ದರ್ಶನವು ದೈವದ ಆತ್ಮ ಸಾಕ್ಷಾತ್ಕಾರದೊಂದಿಗೆ ಮನುಷ್ಯ ಮನಸ್ಸನ್ನ ದೈವತ್ವದ ಕಡೆಗೆ ಕರೆದೊಯ್ಯುವ ವಾಹಕವಾಗುತ್ತೆ. ಒಂದು ವೇಳೆ ಮೂರ್ತಿ ಪೂಜೆಯನ್ನ ಈ ರೀತಿಯಲ್ಲಿ ಗ್ರಹಿಸಿದ್ದರೆ ಮನುಷ್ಯ ಜಗತ್ತಿನೊಳಗೆ ಸಂಘರ್ಷ ಬಿಕ್ಕಟ್ಟುಗಳಿಗೆ ಜಾಗವೇ ಇರುತ್ತಿರಲಿಲ್ಲ. ಆದರೆ ಅಂತ ಸಂಕಟಗಳನ್ನ ಎದುರುಗೊಳ್ಳುವುದಕ್ಕೆ ದೇವರು ದೈವ ಸನ್ನಿಧಿಗಳಾಚೆಗೆ ಅಪರೂಪದ ವ್ಯಕ್ತಿತ್ವಗಳನ್ನ ಈ ಸೃಷ್ಟಿಯು ರೂಪಿಸಿಕೊಳ್ಳುತ್ತದೆ. ಹಾಗೆ ರೂಪಿಸಿಕೊಂಡ ವ್ಯಕ್ತಿತ್ವಗಳಲ್ಲಿ ಎಸ್ ಜಾನಕಿ ಅವರು ಕೂಡ ಒಬ್ರು. ಅವರ ದನಿಯೊಳಗಿನ ಮಾಧುರ್ಯ ಕೇವಲ ಗೀತ ಮತ್ತು ಸಂಗೀತವನ್ನಷ್ಟೇ ದಾಟಿಸುತ್ತಿರಲಿಲ್ಲ. ಅವರ ಗಾಯನ ಕೇಳುವವರ ಹೃದಯದ ಫಲವತ್ತಾದ ನೆಲದೊಳಗೆ ಒಡಿತಿನ ಮೌಲ್ಯಗಳನ್ನಷ್ಟೇ ಬಿತ್ತಿಕೊಳ್ಳುವ ಚಡಪಡಿಕೆ ಸೃಷ್ಟಿಸ್ತಾ ಇತ್ತು.

ಅವರ ಪ್ರತಿಯೊಂದು ಹಾಡು ಎಲ್ಲ ನವರಸಗಳನ್ನು ಒಳಗೊಂಡು ಕೇಳುಗನ ಮನಸ್ಸನ್ನು ಹಗುರಾಗಿಸಿ ವ್ಯಕ್ತಿತ್ವದ ಎಲ್ಲ ಬಗೆಯ ಮಿತಿಗಳನ್ನು ಮೀರುವುದಕ್ಕೆ ನೆರವಾಗ್ತಾ ಇತ್ತು. ಆಲಿಸ್ತಾ ಆಲಿಸ್ತಾ ಆ ದನಿಯೊಳಗೆ ಕಣ್ಣಿಗೆ ನೇರವಾಗಿ ಕಾಣುವ ದೇವ ದೈವತ್ವದ ಕಳೆ ಅಡಗಿದೆ ಎನ್ನುವ ಭಾವ ಮೇಳೈಸುವ ಅಪೂರ್ವ ಅನುಭವ ನೀಡುವ ಕಾರಣಕ್ಕಾಗಿಯೇ ಜಾನಕಿ ಅವರು ನನ್ನ ದೃಷ್ಟಿಯಲ್ಲಿ ದನಿದೈವ. ಅವರ ಎಲ್ಲ ಹಾಡುಗಳಲ್ಲೂ ಈ ದನಿದೈವತ್ವ ಅಡಗಿದೆ. ಎರಡನೇ ಸಲ, ಮೂರನೇ ಸಲ ಅಥವಾ ಮತ್ತೆ ಮತ್ತೆ ಕೇಳುವಾಗಲೆಲ್ಲ ಜಾನಕಿ ದನಿದೈವತ್ವ ಒಳಿತಿನ ಹೊಸ ಹೊಸ ಭಾವಗಳನ್ನು ಕಾಣಿಸ್ತಾ ಎತ್ತರೆತ್ತರಕ್ಕೆ ಹೋಗಿ ಎದೆಯಾಳದೊಳಗೆ ಮನುಷ್ಯ ರಾಗಗಳನ್ನು ಶಾಶ್ವತವಾಗಿ ನೆಲೆಗೊಳಿಸಿಬಿಡ್ತದೆ. ಈ ಹಿಂದೆ 1981 ಬಿಡುಗಡೆಯಾಗಿದ್ದ ಅವಳ ಹೆಜ್ಜೆ ಸಿನಿಮಾದ ರಾಜನ್ ನಾಗೇಂದ್ರ ಸಂಗೀತವಿರುವ ಈ ಹಾಡು ಕೇಳಿದರೆ ಜಾನಕಿ ಅವರ ದನಿದೈವತ್ವದ ವೈಶಿಷ್ಟ್ಯ ಏನು ಎನ್ನುವುದು ಮನವರಿಕೆಯಾಗುತ್ತದೆ.

ಆರಂಭದಲ್ಲಿ ಪಲ್ಲವಿ ಸಾಲುಗಳೊಳಗಿನ ಪ್ರಶ್ನೆ ಒಂದು ಅರ್ಥ ಧ್ವನಿಸಿದರೆ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ನಮ್ಮನ್ನೂ ಮೀರಿದ ಒಂದು ಕ್ರಿಯೆಯೊಳಗೆ ಭಾಗಿಯಾಗುತ್ತಲೇ ಬದುಕಿನ ತತ್ವವನ್ನೇ ಕಾಣಿಸಿಬಿಡುತ್ತದೆ. ನಾವೆಲ್ಲರೂ ಸೃಷ್ಟಿ ವಹಿಸಿಕೊಟ್ಟಿರುವ ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಬಂದವರು ಎನ್ನುವ ಭಾವವು ಜೊತೆಯಾಗುತ್ತದೆ. ಹಾಡು ಚರಣಗಳನ್ನು ಹಾದು ಹೋಗುವಾಗ ಮಾಧುರ್ಯದ ಉತ್ತುಂಗ ತಲುಪಿ ಜಾನಕಿಯವರ ದನಿಯೇ ದೇವರು ಮತ್ತು ದೈವತ್ವದ ಪ್ರತಿನಿಧಿಯಾಗಿ ಬಿಡುತ್ತದೆ.

ಈ ಎರಡನೇ ಚರಣದಲ್ಲಿ ಇಡೀ ಪ್ರಕೃತಿಯೇ ತನ್ನ ಪಾಡಿಗೆ ಸೃಷ್ಟಿ ಸೊಗಡಿನ ಹೊಣೆಗಾರಿಕೆ ನಿಭಾಯಿಸ್ತಾ ಇರೋದು ಚಿತ್ರಿತ ಆಗಿದೆ. ಕಾನನ ಮತ್ತು ಕೊರಕಲು, ಹೂಬನ ಮತ್ತು ಮರುಭೂಮಿ ಇವೆರಡು ಬದುಕಿನ ಸುಖ ದುಃಖಗಳ ಪ್ರತೀಕವಾಗುತ್ತವೆ. ದಟ್ಟ ಕಾನನ ಕೊರಕಲು ಇದ್ದಾಗಲೂ ನದಿ ತನ್ನ ಪಾಡಿಗೆ ತಾನು ನಿರಂತರವಾಗಿ ನಡೆದು ಬಿಡುತ್ತದೆ.

ಮತ್ತು ಮರುಭೂಮಿ ಎರಡರಲ್ಲೂ ಗಾಳಿ ತನಗಿರುವ ಬೀಸುವ ಜವಾಬ್ದಾರಿ ನಿರ್ವಹಿಸುವುದನ್ನು ನಿಲ್ಲಿಸುವುದಿಲ್ಲ. ನದಿ ಮತ್ತು ಗಾಳಿಯಿಂದಲೇ ನಾವು ಸ್ಫೂರ್ತಿ ಪಡೆದು ದೇವರ ಆಟದ ಮೈದಾನದಲ್ಲಿ ನಮ್ಮ ಪಾಲಿನ ಆಟಗಳನ್ನು ಎಚ್ಚರದಿಂದ ಆಡುತ್ತಲೇ ಇರಬೇಕು ಎನ್ನುವ ತಾತ್ಪರ್ಯ ಜಾನಕಿಯವರ ಧ್ವನಿ ಮಾಧುರ್ಯವನ್ನು ದೈವತತ್ವವಾಗಿಸಿಬಿಡುತ್ತದೆ. ಹಾಡು ಪೂರ್ಣಗೊಳ್ಳುವಾಗ ಮತ್ತೆ ಪಲ್ಲವಿಸುವ ಮೊದಲ ಸಾಲುಗಳೊಳಗಿನ ದೇವರ ಆಟ ಬಲ್ಲವರಾರು ಎನ್ನುವ ಪ್ರಶ್ನೆಯನ್ನು ಜಾನಕಿ ತಮ್ಮ ಜಾಣ ಕೌಶಲ್ಯದಿಂದ ಕಣ್ಣೆದುರಿಗಿನ ವಾಸ್ತವ ಒಪ್ಪಿಕೊಳ್ಳುವ ಮನಸ್ಥಿತಿ ತಂದುಕೊಡಲು ಪ್ರೇರಣೆ ನೀಡಿಬಿಡುತ್ತಾರೆ. ಅವರ ಮಧುರ ಧ್ವನಿ ಜ್ಞಾನದ ವಾಹಕವಾದ ಬೆರಗಿನ ಕಾರಣಕ್ಕಾಗಿ ಅವರನ್ನ ಜ್ಞಾನಕಿ ಎಂದು ನಾವು ಕರೆಯಬಹುದು. ಒಂದು ರೀತಿಯಲ್ಲಿ ದೇವಕಿ ಜ್ಞಾನಕಿ ಅವರು, ಏಕೆಂದರೆ ಸಿನಿಮಾ ಗೀತೆಗಳ ಕುರಿತು ಶಾಸ್ತ್ರೀಯ ಸಂಗೀತಗಾರರಲ್ಲಿ ಒಂದು ಬಗೆಯ ಮಡಿವಂತಿಕೆ ಇದ್ದ ಕಾಲದಲ್ಲಿ ತಮ್ಮ ಗಾನ ಮಾಧುರ್ಯದಿಂದ ಸಿನಿಮಾ ಸಂಗೀತವನ್ನ ಮನುಷ್ಯ ಕುಲ ಉದ್ಧರಿಸುವಂತಹ ಜ್ಞಾನದ ದಾರಿಗಳನ್ನು ಅವರು ಕಾಣಿಸಿದರು. ಅವರು ಹಾಡಿದ ಪ್ರೀತಿ ಪ್ರೇಮದ ಗೀತೆಗಳಲ್ಲಿ ಗಂಡು ಹೆಣ್ಣು ನಡುವಿನ ಸಕಾರಾತ್ಮಕ ಬಂಧ ಹೇಗಿರಬೇಕು ಎಂಬ ತಿಳುವಳಿಕೆಯನ್ನು ಆಪ್ತವಾಗಿ ನೀಡಿದರು. ಭಕ್ತಿಗೀತೆಗಳ ಮೂಲಕ ದೇವರನ್ನ ದರ್ಶಿಸಿಕೊಳ್ಳುವ ಒಳಿತಿನ ಮಾರ್ಗ ಹೊಳೆಸಿದರು. ಸಿನಿಮಾಗಳ ಮನುಷ್ಯ ಪಾತ್ರಗಳ ನಡುವೆ ಸಂಘರ್ಷಗಳು ಉಂಟಾದಾಗ ಅವರ ದನಿಯ ಮೂಲಕ ಹೊಮ್ಮುತ್ತಿದ್ದ ಬದುಕಿನ ಸತ್ಯಗಳ ದರ್ಶನ ಮತ್ತು ಅವುಗಳನ್ನು ಎದುರುಗೊಳ್ಳುವ ಬಗೆ ಹೇಗೆ ಎಂಬ ಅಮ್ಮನ ಕಿವಿಮಾತಿನಂತಹ ಮಮಕಾರದ ಆಲಾಪ ಜಾನಕಿಯವರನ್ನ ಮಧುರ ಜ್ಞಾನಕಿಯನ್ನಾಗಿಸಿದ್ದವು. 1970 ತೆರೆ ಕಂಡಿದ್ದ ಗೆಜ್ಜೆ ಪೂಜೆ ಸಿನಿಮಾಕ್ಕಾಗಿ ವಿಜಯ ನರಸಿಂಹ ಬರೆದಿದ್ದ ಗೀತೆ, ವಿಜಯ ಭಾಸ್ಕರ್ ಸಂಗೀತ ಸಂಯೋಜಿಸಿದ್ದ ಹಾಡಿನ ಮೂಲಕ ಅವರ ಜ್ಞಾನಕ್ಕೆ ಶಕ್ತಿಯನ್ನು ನಾವು ಅರ್ಥೈಸಿಕೊಳ್ಳಬಹುದು.

ಪಂಚಮ ವೇದ ಎಂದರೆ ನಾಲ್ಕು ವೇದಗಳ ನಂತರದ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವು ನಾಲ್ಕು ವೇದಗಳು. ಋಗ್ವೇದ ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ. ಯಜುರ್ವೇದ ಸೃಷ್ಟಿ ಮತ್ತು ಜೀವಜೀವಿಗಳ ಕ್ರಿಯೆ ಮತ್ತು ಹೊಣೆಗಾರಿಕೆಗಳನ್ನು ಧ್ವನಿಸುತ್ತದೆ. ಸಾಮವೇದವು ದೈವಿಕತೆ ಮತ್ತು ಸಂಗೀತದ ಸಮನ್ವಯತೆಯನ್ನು ಬಿಂಬಿಸುತ್ತದೆ. ಅಥರ್ವವೇದವು ದೈನಂದಿನ ಬದುಕಿನ ಲಯಗಳನ್ನು ಹಿಡಿದಿಟ್ಟಿದೆ. ನಂತರ ಬರುವಂಥದ್ದೇ ಪಂಚಮ ವೇದ. ಇದು ಮಹಾಭಾರತದ ಕಥನ ಮತ್ತು ನಾಟ್ಯಶಾಸ್ತ್ರದ ಕಲಾತ್ಮಕ ಮಂಥನ ಎರಡನ್ನೂ ಒಳಗೊಂಡಿದೆ. ಮಹಾಭಾರತದ ಕಥನದ ನಿರ್ಣಾಯಕ ಘಟ್ಟದಲ್ಲಿ ಕಂಡುಬರುವ ಭಗವದ್ಗೀತೆಯ ಸತ್ವದೊಂದಿಗೆ ಪಂಚಮ ವೇದದ ನಿಜವಾದ ಶಕ್ತಿ ಇದೆ ಎಂಬ ಅರಿವಿನ ದೀವಿಗೆಯನ್ನು ಜಾನಕಿ ಹಾಡಿದ ಗೀತೆಯ ಮೊದಲ ಚರಣ ದೃಢಪಡಿಸುತ್ತದೆ. ಪ್ರಾಚೀನ ಜ್ಞಾನ ಸಂಪತ್ತನ್ನು ಮನುಷ್ಯ ಜೀವ ಜಗತ್ತು ಹೇಗೆ ತಿಳಿದುಕೊಳ್ಳಬೇಕು ಎನ್ನುವುದನ್ನು ವಿಜಯನಾರಸಿಂಹ ಅರ್ಥಪೂರ್ಣವಾಗಿ ಚರಣದ ಮೂಲಕ ಅಭಿವ್ಯಕ್ತಿಸಿದ್ದಾರೆ. ಆ ಅರ್ಥಪೂರ್ಣ ಸಾಲುಗಳಿಗೆಲ್ಲ ತಮ್ಮ ಧ್ವನಿಮಾಧುರ್ಯದ ಮೂಲಕ ವೈಚಾರಿಕ ಶೃಂಗಾರವನ್ನು ಜಾನಕಿ ತೊಡಸಿದ್ದಾರೆ. ಈ ದೃಷ್ಟಿಯಿಂದ ಜಾನಕಿ ಅವರನ್ನ ದನಿದೈವ ಜ್ಞಾನಕಿ ಅಂತ ಕರೆಯೋದು ಒಪ್ಪಿತ ಅನ್ನಿಸುತ್ತೆ.

ಭಗವದ್ಗೀತೆ ಹೀಗೆ ಸಂಕ್ಷಿಪ್ತವಾಗಿ ಸರಾಗವಾಗಿ ಹರಿದು ಬರುವ ಪರಿ ವಿಶೇಷವಾದದ್ದು. ಕೊನೆಗೆ ಮತ್ತೊಮ್ಮೆ ಪಲ್ಲವಿಯ ಸಾಲುಗಳನ್ನು ಕೇಳುವಾಗ ಪಂಚಮ ವೇದ ಎನ್ನುವ ಪದವನ್ನು ಜಾನಕಿ ಪಳಗಿಸಿಕೊಂಡ ರೀತಿ ಅನನ್ಯವೆನಿಸಿಬಿಡುತ್ತದೆ. ಹಿಂದಿನ ನಾಲ್ಕು ವೇದಗಳ ಶ್ರೇಷ್ಠತೆಯನ್ನು ಒಂದೊಂದು ಪದದಲ್ಲಿ ಹಿಡಿದಿಡುವ ಕವಿಯ ಕಾವ್ಯಾತ್ಮಕ ಶಕ್ತಿ ಒಂದು ತೂಕದ್ದಾದರೆ, ಆ ಶಕ್ತಿಗೆ ಸಂಗೀತದ ಸ್ಪರ್ಶ ನೀಡಿ ಆ ಪದಗಳೊಳಗಿನ ಗೂಢಾರ್ಥವನ್ನು ಆಪ್ತವಾಗಿ ಬಿಂಬಿಸಿದ ವಿಜಯಭಾಸ್ಕರ ಪ್ರತಿಭೆಯ ಶಕ್ತಿ ಮತ್ತೊಂದು ತೂಕದ್ದು. ಇವರಿಬ್ಬರ ಜುಗಲ್ಬಂದಿಯಂತಹ ಪ್ರತಿಭಾ ಪ್ರಭೆಯನ್ನು ಬಾನೆತ್ತರಕ್ಕೆ ಚಿಮ್ಮಿಸುವ ಹಾಗೆ ಜಾನಕಿಯವರ ಧ್ವನಿ ಒಂದೊಂದು ಪದದ ಲಯಬದ್ಧ ನಿನಾದದ ಮೂಲಕ ಹೊಮ್ಮುತ್ತದೆ. ವೇದಗಳೊಳಗಿನ ಜ್ಞಾನವನ್ನು, ಅದನ್ನು ನಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳಬಹುದಾದ ದಾರಿಯನ್ನು ಅಮ್ಮನ ಹಾಗೆ ಕೈ ಬೆರಳು ಹಿಡಿದು ತೋರುವಂತೆ ಜಾನಕಿ ಹಾಡಿದ್ದಾರೆ.

ಹಂಸಲೇಖ ಯುದ್ಧಕಾಂಡ ಸಿನಿಮಾಕ್ಕಾಗಿ ಬರೆದು ಸಂಯೋಜಿಸಿದ ಹಾಡೊಂದಿದೆ. ಜಾನಕಿ ಅವರ ಧ್ವನಿಯಲ್ಲಿ ಕೇಳಿಬರುವ ಈ ಹಾಡು ನಿಜವಾಗಲೂ ಒಂದು ಮಹತ್ವದ ಭಗವದ್ಗೀತೆಯಾಗಿ ಬಿಡುತ್ತದೆ. ಬದುಕಿನ ರಂಗದಲ್ಲಿ ಗೆಲ್ಲುವ ಛಲವನ್ನ ಕಲಿಸುವ ದಾರಿಯಾಗುತ್ತದೆ. ಕೌಟುಂಬಿಕ ಪ್ರೇಮಕ್ಕೆ, ಜಗದೊಡಗಿನ ಸಂಘರ್ಷದ ವಾಸ್ತವಕ್ಕೆ ಈ ಹಾಡು ಮುಖಾಮುಖಿಯಾಗಿ ಜನಪದೀಯ ಒಗಟಿನ ಮಾದರಿಯಲ್ಲಿ ನಮ್ಮ ಭಾವ ಲೋಕವನ್ನು ಆವರಿಸಿಕೊಳ್ಳುತ್ತದೆ. SPB ಮತ್ತು ಜಾನಕಿ ಅವರ ದನಿಗಳ ನಡುವೆ ಭಾವನಾತ್ಮಕ ಜುಗಲ್ಬಂದಿ ಕಂಡುಬಂದು ಇಡೀ ಬದುಕನ್ನ ಹೇಗೆ ಮತ್ತೆ ಹುರಿಗೊಳಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿ ಹೇಳುತ್ತದೆ.

ಈ ದನಿಗೆ ಪ್ರತಿಯಾಗಿ ಕೇಳಿ ಬರುವ ಎಲ್ಲ ಸಾಲುಗಳು ಬದುಕಿನೊಳಗೆ ಕಾಡುವ ಭೀಕರ ಅನುಭವಗಳನ್ನು ಅತ್ಯಂತ ಸಾಫ್ಟ್ ಆಗಿ ಎದುರುಗೊಂಡು ಹುಮ್ಮಸ್ಸು ತಂದುಕೊಳ್ಳಬಹುದು ಎಂಬ ಭರವಸೆ ದಾಟಿಸಿಬಿಡುತ್ತವೆ. ನೀನು ಅಧೀರನಾಗಬೇಕಿಲ್ಲ ಎನ್ನುವ ಅಮ್ಮನಂತಹ ಆಪ್ತ ಸಾಂತ್ವನದ ಧಾಟಿ ಅವರ ಧ್ವನಿಯನ್ನು ಅಲಂಕರಿಸಿಬಿಡುತ್ತದೆ. ಇದೇ ಹಾಡಿನ ಮೊದಲ ಚರಣದ ಸಾಲುಗಳಲ್ಲಿ ಜಾನಕಿ ಧ್ವನಿಯ ಪ್ರತಿಕ್ರಿಯೆಗಳು ಬದುಕು ಘೋರವಾದಾಗ ಆಶಾವಾದಿಯಾಗುತ್ತಾ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂತಹ ಆಲೋಚನಾ ಕ್ರಮಗಳೇ ನಿರ್ಣಾಯಕ ಅಂತ ಒಪ್ಪಿಸಿಬಿಡುತ್ತವೆ.

ಒಂದೇ ಹಾಡು ಇಲ್ಲಿ ಎರಡು ರೀತಿಯಲ್ಲಿ ಕೇಳಿಬರುತ್ತದೆ. ಈಗ ಕೇಳಿದ ಮೊದಲ ಹಾಡಿನಲ್ಲಿ ಜಾನಕಿ ತಾಯ್ತನದ ಮಮಕಾರದ ಆಯಾಮದಲ್ಲಿ ಹಾಡುತ್ತಾರೆ. ಯುದ್ಧಕಾಂಡ ಸಿನಿಮಾದ ಮಧ್ಯಂತರದಲ್ಲಿ ಕೇಳಿಬರುವ ಮತ್ತೊಂದು ದುಃಖ ಭಾವದ ಜೊತೆಗಿನ ಹಾಡು ಜಾನಕಿ ಧ್ವನಿಯಲ್ಲಿ ಮತ್ತೊಂದು ಬಗೆಯಲ್ಲಿ ನಮ್ಮ ಭಾವವನ್ನು ಆವರಿಸಿಕೊಳ್ಳುತ್ತದೆ. ಅದೇ ತಾಯ್ತನದ ಮಮಕಾರದ ಭರವಸೆ ಪ್ರೇಯಸಿಯ ಅಂತಃಕರಣವಾಗಿ ಪರಿವರ್ತನೆಯಾಗುವ ಬಗೆಯನ್ನು ಸ್ಯಾಡ್ ವರ್ಷನ್ ಗೀತೆ ಕೇಳಿದಾಗ ಅರ್ಥವಾಗುತ್ತದೆ.

ಎಸ್ ಜಾನಕಿ ಅವರು ಕನ್ನಡದ ಭಾಷೆಯಲ್ಲಿ ಮೂಡಿ ಬಂದ ಸಿನಿಮಾಗಳ ಸಂಗೀತದ ಶಕ್ತಿಯನ್ನ ಮಾತ್ರ ವಿಸ್ತರಿಸಲಿಲ್ಲ, ಅದರ ಜೊತೆಗೇನೆ ಕನ್ನಡ ಭಾಷೆಯ ಸಂಸ್ಕೃತಿ ಮತ್ತು ಸಾಮಾಜಿಕತೆಗೆ ಬೇಕಾಗಿರುವಂತ ಸ್ವಯಂ ಸಂವಿಧಾನ ರೂಪಿಸಿಕೊಳ್ಳುವಂತಹ ತಾತ್ವಿಕತೆಯನ್ನು ಕೂಡ ದಾಟಿಸುವಲ್ಲಿ ಯಶಸ್ವಿಯಾಗಿರುವಂತಹ ಗಾಯನ ಪ್ರತಿಭೆ. ಅಷ್ಟು ದಶಕಗಳ ಕಾಲ ಹಾಡಿದ ನಂತರವೂ ಕೂಡ ಅವರ ಧ್ವನಿ ಮಾಧುರ್ಯ ಮತ್ತೆ ಮತ್ತೆ ಕೇಳಿಸಿಕೊಳ್ಳುವ ಹಾಗೆ ಇರುವುದನ್ನ ಅನೇಕ ಹಿರಿಯರು ಗುರುತಿಸಿದ್ದಾರೆ. ಒಂದು ಧ್ವನಿ ಮತ್ತೆ ಮತ್ತೆ ಕೇಳಿಸಿಕೊಳ್ಳಲೇಬೇಕಾದಂತಹ ಒತ್ತಡವನ್ನ ಯಾಕೆ ಸೃಷ್ಟಿಸುತ್ತದೆ ಎನ್ನುವ ಪ್ರಶ್ನೆಯನ್ನ ಹಿಂಬಾಲಿಸಿ ನಾವು ಯೋಚಿಸಿದ್ರೆ ಕೆಲವು ಪ್ರತಿಭೆಗಳು ಪ್ರಕೃತಿಯ ಭಾಗವಾಗಿ ಒಂದು ಸಾಮಾಜಿಕ ಸದುದ್ದೇಶದ ಹೊಣೆಗಾರಿಕೆ ನಿಭಾಯಿಸುವುದಕ್ಕೆನೆ ಅವತರಿಸಿರುತ್ತವೆ. ಆ ಕಾರಣಕ್ಕಾಗಿನೇ ಅವರು ತಮ್ಮ ಇಡೀ ಬದುಕನ್ನ ಮೀಸಲಿರಿಸುತ್ತಾರೆ ಅನ್ನುವ ಸತ್ಯ ಗೊತ್ತಾಗುತ್ತೆ.

ಜಾನಕಿ ಅವರ ಅನೇಕ ಹಾಡುಗಳನ್ನು, ಅದು ಭಕ್ತಿ ಗೀತೆ ಆಗಿರಬಹುದು, ಸಿನಿಮಾ ಗೀತೆಗಳಾಗಿರಬಹುದು, ಸಿನಿಮಾದೊಳಗೆ ಬರುವಂಥ ದೈವಿಕ ಗೀತೆಗಳಾಗಿರಬಹುದು, ಅಥವಾ ಸಿನಿಮಾದ ಹೊರಗೆ ಕೇಳಿ ಬಂದಂಥ ಭಾವಗೀತೆಗಳಾಗಿರಬಹುದು, ಅವೆಲ್ಲವುಗಳು ನಮ್ಮನ್ನು ಉದ್ಧರಿಸುವಂಥ ಮೌಲಿಕ ಮಾರ್ಗಗಳಾಗಿದ್ದಾವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅವರ ಕರ್ತೃತ್ವ ಶಕ್ತಿ ಇತ್ತು. ಅಂದರೆ ಒಬ್ಬರು ಕವಿ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ, ಆ ಗೀತೆಗೆ ಸಂಗೀತ ಪ್ರತಿಭೆ ರಾಗ ಸಂಯೋಜನೆ ಮಾಡುತ್ತೆ, ಅವೆರಡನ್ನೂ ಸಮನ್ವಯಗೊಳಿಸಿ ಅದಕ್ಕೊಂದು ಹೊಸ ಅರ್ಥ ಹುಟ್ಟುವ ಹಾಗೆ ಹಾಡುವಂಥದ್ದು ನಿಜಕ್ಕೂ ತುಂಬ ಸವಾಲಿನ ಕೆಲಸ. ಈಗಿನ ಹೊಸ ಕಾಲದ ಅನೇಕ ಗಾಯನ ಪ್ರತಿಭೆಗಳು ಈ ಹಂತದಲ್ಲಿ ಸೋಲ್ತಾರೆ. ಅಂದರೆ ಒಂದು ಕಾವ್ಯದ ಶಕ್ತಿ ಮತ್ತು ಅದರ ಜೊತೆಗೆ ಮಿಳಿತವಾಗಿರುವಂಥ ಸಂಗೀತದ ಅಸ್ಮಿತೆ, ಅವೆರಡನ್ನು ಸಮನ್ವಯಗೊಳಿಸಿ ಒಂದು ವೈಚಾರಿಕ ಸತ್ವವನ್ನು ಕೇಳುಗರೊಳಗೆ ದಾಟಿಸಿ ಬಿಡುವಂಥ ಶಕ್ತಿ ಕೆಲವೇ ಕೆಲವು ಗಾಯಕರಲ್ಲಿ ಇರುತ್ತೆ. ಆ ಶಕ್ತಿ ಜಾನಕಿ ಅವರಲ್ಲಿ ಇತ್ತು. ಹಾಗಾಗಿ ನನಗೆ ಅವರು ಧನಿದೈವ ಜ್ಞಾನಕಿಯಾಗಿ ನನಗೆ ಕಾಣಿಸ್ತಾರೆ.

ನನಗೆ ಅವರ ವ್ಯಕ್ತಿತ್ವ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಅಪಾರ್ಟ್ ಫ್ರಮ್ ಸಿಂಗಿಂಗ್, ಅವರು ಅಪ್ಪಟ ಸೌಮ್ಯವಾದಿ ನೆಲೆಗಟ್ಟಿನ ವ್ಯಕ್ತಿತ್ವ, ಅದು ಗಾಯನದ ಮುಖಾಂತರ ಇನ್ನಷ್ಟು ಅಥೆಂಟಿಕೇಟ್ ಆಯಿತು ಅಂತ ಅನಿಸುತ್ತೆ. ಆಮೇಲೆ ನಮ್ಮಲ್ಲಿ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳನ್ನು ದೇವರುಗಳು ಅಂತ ಕರೆದ್ರು. ಬಟ್ ಜಾನಕಿ ಅವರ ಆಲೋಚನಾ ಕ್ರಮ ಹೇಗೆ ಇತ್ತಂದರೆ, ನನ್ನ ಅಭಿಮಾನಿಗಳು ದೇವರುಗಳು ಮಾತ್ರ ಅಲ್ಲ, ಅವರು ಪ್ರಾಣಗಳು, ನನ್ನ ಪ್ರಾಣಗಳು ಅಂತ ಅವರು ಕರೆದುಕೊಂಡಿದ್ರು. ಅಂದರೆ ಅಭಿಮಾನಿಗಳ ಅಭಿಮಾನ ಪೂರ್ವಕವಾದಂಥ ಮೆಚ್ಚುಗೆಯ ನುಡಿಗಳು ನನ್ನನ್ನು ಮತ್ತೆ ಮತ್ತೆ ಎನರ್ಜೈಸ್ ಮಾಡಿದವು ಅಂತ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತೆ ಅವರು ನೀವು ಹಾಡನ್ನು ಹೇಗೆ ಪಳಗಿಸಿಕೊಳ್ತೀರಿ, ಹೇಗೆ ಪ್ರಿಪೇರ್ ಮಾಡ್ಕೋತೀರಿ, ಹೊಸ ಕಾಲದ ಗಾಯನ ಪ್ರತಿಭೆಗಳಿಗೆ ನೀವು ನೀಡುವ ಸಲಹೆ ಏನು ಅಂತ ಅವರಿಗೆ ಪ್ರಶ್ನೆ ಕೇಳಿದಾಗ ಅವರು ತುಂಬ ಮೌಲಿಕ ಸಲಹೆಯನ್ನು ಕೊಟ್ಟಿದ್ರು. ಅವರು ತುಂಬ ಅಂದರೆ ಕಂಠವನ್ನು ಸುಸ್ಥಿರವಾಗಿಸಿಕೊಳ್ಳೋದಕ್ಕೆ ಒಂದು ಕಟ್ಟುನಿಟ್ಟುತನ ಬೇಕು ಅಂತ ಹೇಳಿದರು. ಆವಾಗ ಅವರು ಕಲಾವಿದರು ಯಾರೂ ಕೂಡ ಸಿಗರೇಟು ಸೇದಬಾರದು ಅನ್ನುವಂಥ ಒಂದು ಮೌಲಿಕ ಸಂದೇಶವನ್ನು ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ನನಗೆ ಈ ಹೊಸ ಕಾಲದ ಪೀಳಿಗೆ ಈ ತರಹದ ನೆಗೆಟಿವಿಟಿಯೊಂದಿಗೆ ಗುರುತಿಸಿಕೊಂಡಾಗ, ಅದು ಎಲ್ಲ ಕಾಲದಲ್ಲಿ ಕೂಡ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ, ಸಿಗರೇಟು ಸೇದಬಾರದು ಅನ್ನುವಂಥ ಸಂದೇಶ ಒಬ್ಬ ಗಾಯಕಿ, ಅದರಲ್ಲೂ ಒಂದು ಗಾಯನ ಕ್ಷೇತ್ರದಲ್ಲಿ ತುಂಬ ಮಹತ್ವದ ಸಾಧನೆ ಮಾಡಿದಂಥ ಗಾಯಕಿ ಈ ಮಾತನ್ನು ಹೇಳ್ತಾರೆ. ಎಸ್ಪೆಷಲಿ ಕಲಾವಿದರಾದವರು ಸಿಗರೇಟ್ ಸೇದಬಾರದು ಅನ್ನುವಂಥ ಒಂದು ಸಂದೇಶ ಇದೆಯಲ್ಲ, ನನಗೆ ಅದು ಅವರ ತತ್ವನಿಷ್ಠೆಯ ಬದ್ಧತೆ ಎಂಥದ್ದು ಅನ್ನೋದು ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಕೇವಲ ಕಲಾತ್ಮಕ ವ್ಯಕ್ತಿತ್ವವಾಗಿ ಮಾತ್ರ ಅಲ್ಲ, ಅವರು ಒಂದು ಸಾಮಾಜಿಕ ಮೌಲಿಕ ಸಂಪನ್ಮೂಲವಾಗಿ ನನಗೆ ಜಾನಕಿ ಮುಖ್ಯ ಆಗ್ತಾರೆ.

ಮತ್ತೆ ಅಭಿಮಾನಿಗಳಿಗೆ ಇನ್ನೊಂದು ಕೂಡ ಅವರು ಹೇಳಿದ ಕಿವಿ ಮಾತು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಬಹಳ ಸಲ ತುಂಬಾ ಜನಪ್ರಿಯ ಕಲಾವಿದರು ಶ್ರೇಷ್ಠತೆಯ ವ್ಯಸನದೊಂದಿಗೆ ಬಳಲ್ತಾ ಇರ್ತಾರೆ. ಅಂದ್ರೆ ನಾನೇ ಶ್ರೇಷ್ಠ, ಒಂದು ಜನಪ್ರಿಯತೆಯ ಒಂದು ಮನ್ನಣೆ ಸಿಕ್ಕ ತಕ್ಷಣನೇ ಅವರು ಶ್ರೇಷ್ಠತೆಯ ವ್ಯಸನದೊಳಗೆ ಬಂಧಿಯಾಗಿ ಜನರನ್ನೇ ನಿರಾಕರಿಸುವಷ್ಟರ ಮಟ್ಟಿಗೆ ಅವರು ಒಂದು ಬಗೆಯ ವಿಚಿತ್ರ ಸ್ವಭಾವಗಳೊಂದಿಗೆ ಗುರುತಿಸಿಕೊಂಡು ಬಿಡ್ತಾರೆ. ಜಾನಕಿ ಅವರು ಅಭಿಮಾನಿಗಳಿಗೆ ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲರ ಹಾಡನ್ನು ನೀವು ಕೇಳಬೇಕು, ನನ್ನ ಹಾಡನ್ನು ಕೇಳಿ ಇನ್ನೊಬ್ಬರು ಹಾಡನ್ನ ದ್ವೇಷ ಮಾಡಬಾರದು, ಇನ್ನೊಬ್ಬರ ಹಾಡನ್ನು ಕೇಳಬೇಕು, ನನ್ನ ಹಾಡನ್ನು ಕೇಳಬೇಕು, ಅವರ ಹಾಡುಗಳ ವಿಶೇಷತೆಯನ್ನು ಆಸ್ವಾದಿಸಬೇಕು, ಒಂದು ಹಾಡು ಹಾಡಿದವರು ಶ್ರೇಷ್ಠ, ಇನ್ನೊಂದು ಹಾಡು ಹಾಡಿದವರು ಹಾಡಿದ ಇನ್ನೊಬ್ಬರು ಕನಿಷ್ಠ ಅನ್ನುವ ಭಾವದಲ್ಲಿ ಗಾಯಕರನ್ನು ನೋಡಬಾರದು ಅನ್ನುವಂಥದ್ದನ್ನು ಅವರು ತಿಳಿ ಹೇಳಿದರು. ನನಗೆ ಈ ಕಿವಿ ಮಾತು ಇದೆಯಲ್ಲ, ಅಭಿಮಾನಿಗಳಿಗೆ ದಾಟಿಕೊಂಡಂಥ ಕಿವಿ ಮಾತು ಬಹಳ ಮೌಲಿಕ ಅಂತ ಅನಿಸುತ್ತೆ. ಅಂದರೆ ನಾನು ಒಬ್ಬರನ್ನ ಪ್ರಿಫರ್ ಮಾಡ್ತೀನಿ, ಇನ್ನೊಬ್ಬರನ್ನ ದ್ವೇಷ ಮಾಡ್ತೀನಿ ಅಂತಲ್ಲ, ಇನ್ನೊಬ್ಬರನ್ನು ಕೂಡ ಕೇಳ್ತೀನಿ, ಆ ಮುಖಾಂತರ ಒಂದು ಗಾಯನ ಪ್ರಪಂಚದ ಬೇರೆ ಬೇರೆ ಸಾಧ್ಯತೆಗಳನ್ನು ಆಸ್ವಾದಿಸ್ತೀನಿ ಅನ್ನುವಂಥ ಒಂದು ಮುಕ್ತವಾದ ಭಾವ ಇರಬೇಕು ಅಂತ ಅವರು ಕಿವಿ ಮಾತು ಹೇಳಿದರು. ನನಗೆ ಈ ಥರದ ನಿಲುವುಗಳಿದಾವಲ್ಲ, ಒಬ್ಬ ಗಾಯಕಿಯಾಗಿ ಈ ಥರದ ನಿಲುವುಗಳನ್ನು ವ್ಯಕ್ತಪಡಿಸಿದ ಜಾನಕಿಯವರ ಚಿಂತನೆ ನನಗೆ ಹೊಸ ಕಾಲಕ್ಕೆ ಒಂದು ದಾರಿದೀಪವಾಗಿ ಕಾಣಿಸುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಅವರು ಹೊಸ ಕಾಲದ ಪ್ರತಿಭೆಗಳನ್ನು ಪ್ರೋತ್ಸಾಹ ನೀಡ್ತಾ ಇದ್ದಂಥ ರೀತಿ ಅನುಕರಣೀಯ ಅಂತ ಅನಿಸುತ್ತೆ. ಅಂದರೆ ಒಂದು ಹೊಸ ಪ್ರತಿಭೆ ಹಾಡಿದರೆ ಅವರ ಊನಗಳನ್ನು ಯಾವುದನ್ನು ಗುರುತಿಸ್ತದೇನೆ, ಅವರ ಪ್ಲಸ್ ಪಾಯಿಂಟ್ಸ್ ಅಂದರೆ ಆ ಗಾಯನ ಪ್ರತಿಭೆಯ ಪ್ಲಸ್ ಪಾಯಿಂಟ್ಸನ್ನಷ್ಟೇ ಹೇಳಿ ನೀವು ಹೇಗೆ ಮುಂದಡಿಡಬೇಕು ಅಂತ ಅವರು ತಿಳಿ ಹೇಳ್ತಾ ಇದ್ರು. ಆ ದೃಷ್ಟಿಯಲ್ಲಿ ಅವರ ವ್ಯಕ್ತಿತ್ವ ನನಗೆ ಬಹಳ ಮುಖ್ಯ ಆಗುತ್ತೆ. ಅವರ ಅಗಲಿಕೆ ಕನ್ನಡ ಮಾತ್ರ ಅಲ್ಲ, ಇಡೀ ಭಾರತದ ಸಂಗೀತ ಲೋಕಕ್ಕೆ ಆದ ಭರಿಸಲಾರದ ನಷ್ಟ ಅದು. ಆದರೆ ಅವರು ಇಷ್ಟು ಹಾಡುಗಳನ್ನು ನಮ್ಮ ಮಡಿಲಿಗೆ ಹಾಕಿ ಹೋಗಿದ್ದಾರೆ, ಆ ಹಾಡುಗಳನ್ನು ಆಸ್ವಾದಿಸ್ತಾ ಆ ದನಿ ದೈವವನ್ನು ಶಾಶ್ವತವಾಗಿ ಜೀವಂತವಾಗಿರಿಸಿಕೊಂಡು ಹೊಸ ರೀತಿಯ ಪ್ರಯೋಗಗಳ ಕಡೆಗೆ ನಾವು ಸಾಗಬೇಕಿದೆ. ಆ ಮೂಲಕ ಆ ಕಲಾಲೋಕದ ಶಾರದೆಗೆ ನಾವು ಆಭಾರಿಯಾಗಿರಬಹುದು ಅಂತ ನನ್ನ ಅನಿಸಿಕೆ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮಕ್ಕಳು ಕೇಳೊಂದಿಲ್ಲರು ರೇಡಿಯೋ ನಿನಾದ 90.4 FM.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ RN ಜಯಗೋಪಾಲ್ ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ, SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಕೈ ಬೀಸಿ ಕರೆದಿದೆ.

ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ, ಹಾಡಿರುವ ಗಾಯಕರು ವಿಷ್ಣು, ಶ್ರೀ ಮಂಜುನಾಥ.

ಕೇಳುಗರೆ, ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಶಮಿತಾ ಮಲ್ನಾಡ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಯುವರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಹಾಡಿರುವ ಗೀತೆ, ಸಂಗೀತ ಆರ್.ಎನ್. ಜಯಗೋಪಾಲ್, ಸಾಹಿತ್ಯ ಶರ್ಮಾ. ನೋಡಬೇಕು

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
4: ಮುಂಗಾರು ಮಳೆಯೇ ನಿನ್ನ ಹನಿಗಳಲ್ಲಿ,
3: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನು ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದ್ರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಉದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಜೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.